ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ಮಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಬದುಕು ಎನ್ನುವುದು ಬೇರೆಯವರಿಗಿಂತ ಉತ್ತಮವಾಗಿ ಬಾಳುವುದಲ್ಲ, ನಮಗಿರುವ ಮಿತಿಯಲ್ಲಿ ನೆಮ್ಮದಿಯಾಗಿ ಸಾಗುವುದೇ ನಿಜವಾದ ಜೀವನ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶುಕ್ರವಾರ ದಿನಾಂಕ 2 ಅಕ್ಟೋಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 to 2:00 ಸ್ವರಜಯಂಕಾರ ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ. 4:30 to 5:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಾಡುವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಮೂಡಣಗಿರಿಯನ್ನು ಬೆಳಗಿತು ಉಷೆಯು ಏಳಯ್ಯ ಬೆಳಗಾಯಿತು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ತಾಯಿ ಕಮಲಧಾರಿಣಿ ವಾಹಿನಿ ಸಿಂಹವಾಹಿನಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಓಂಕಾರ ರೂಪಿಣಿ ಜ್ಯೋತಿ ಸ್ವರೂಪಿಣಿ ಭಕ್ತರ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಸಹ್ಯಾದ್ರಿ ಶ್ರೇಣಿಯಲ್ಲಿ ಶೃಂಗೇರಿ ತಪ್ಪಲಿನಲ್ಲಿ ನಿಸರ್ಗವೇ ಸುಂದರ, ತುಂಗೆಯ ತೀರದಲ್ಲಿ ಕೇಳಿ ಈ ಒಂದು ಗೀತೆಯನ್ನ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ವಂದೇಪೆ ಶ್ರೀಲಕ್ಷ್ಮಿ ಹರಿಯ ಹೃದಯೇಶ್ವರಿ ಶ್ರೀ ವೆಂಕಟೇಶ್ವರನ ಪ್ರಾಣೇಶ್ವರಿ ಜಗತ್.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ವೆಂಕಟೇಶನ, ಶ್ರೀನಿವಾಸನ, ಕಮಲನಾಭನ ಭಾಗ್ಯದಾತನ ನೋಡಿರಿ, ನುತಿ ಮಾಡಿರಿ, ಹಾಡಿರಿ, ಕೊಂಡಾಡಿರಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಮಂಗಲಂ ಜಯ ಮಂಗಳಂ ಶುಭ ಮಂಗಳಂ ಚಿರಮಂಗಳಂ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ. ಈಗ ಪ್ರಸಾರವಾಗಲಿದೆ ಚಿಂತನ. ಇವತ್ತಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ ಅವರು.
1: ಜೀವನದಲ್ಲಿ ಹೊಂದಾಣಿಕೆ ಹೇಗಿರಬೇಕೆಂದರೆ, ಹಣ್ಣನ್ನು ತಿನ್ನುವಾಗ ಹೇಗೆ ಬೀಜ ಸಿಪ್ಪೆ ತೆಗೆದು ಕೇವಲ ಹಣ್ಣನ್ನು ಅಗೆದಾಗ ಎಷ್ಟು ಸ್ವಾದಿಷ್ಟವಾಗಿರುತ್ತದೆ, ಅದೇ ರುಚಿಯಾಗಿದೆ ಅಂತ ಸಿಪ್ಪೆ ಬೀಜವನ್ನು ಅಗೆಯುತ್ತಾ ಹೋದರೆ ಅದರ ಪರಿಣಾಮ ಕಹಿಯಾಗುತ್ತಾ ಹೋಗುತ್ತದೆ. ಅದರ ಹಾಗೆ ಸಂಬಂಧಗಳು ಕೂಡ ಕೇವಲ ಜೇನು ಹೀರುವ ದುಂಬಿ ಮಕರಂದದ ಹಾಗೆ ಇರಬೇಕು. ಹೊರತಾಗಿ ಯಾವುದಕ್ಕೂ ಆಳಕ್ಕೆ ಹೋಗದಂತೆ ಅಗೆದಷ್ಟು ಆಳ ಹೆಚ್ಚುತ್ತಾ ಹೋಗುತ್ತದೆ. ಇದರಿಂದ ಒಳ್ಳೆಯ ಪರಿಣಾಮಗಳಿಗಿಂತ ದುಷ್ಪರಿಣಾಮಗಳೇ ಜಾಸ್ತಿ. ಸಂಬಂಧಗಳು ಹೆಚ್ಚು ಗಟ್ಟಿಗೊಂಡು ಹೆಚ್ಚು ದಿನ ಇರಬೇಕೆಂದರೆ ಅಣ್ಣ ತಂಗಿ ಅಕ್ಕ ತಮ್ಮ ಯಾವುದೇ ಆಗಿರಲಿ ಅವಶ್ಯಕತೆಗೆ ಅನುಗುಣವಾಗಿ ಹಿಡಿತವಾದ ಮಿತಿ ಗತಿಗಳಲ್ಲಿ ಸಾಗಿದರೆ ಅದು ಭದ್ರವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ತೀರಾ ಕಡಿಯುತ್ತಾ ಹೊರಟಿವೆ. ಇದಕ್ಕೆಲ್ಲ ಕಾರಣ ಸಹನೆ, ತಾಳ್ಮೆ, ಸಹಕಾರ, ಸಂಯಮ ಎಲ್ಲವೂ ಕಡಿಮೆಯಾಗುತ್ತಿದೆ. ಎಲ್ಲವೂ ಅವಸರ, ಎಲ್ಲರದು ಅವಸರ. ನಿರ್ಧಾರಗಳಾಗಲಿ ಅಭಿಪ್ರಾಯಗಳಾಗಲಿ ಯಾವುದರಲ್ಲೂ ಏಕಾಗ್ರತೆ ನಿಷ್ಠೆ ಇಲ್ಲದೆ ಅನುಮಾನಾಸ್ಪದವಾಗಿ ನಂಬಿಕೆಗಳಿಲ್ಲದೆ ಪೊಳ್ಳಾಗಿರುವ ನೇರವಾಗಿರದ ಕಾರಣ ಸಂಬಂಧಗಳು ಕುಂಠಿತಕ್ಕೆ ಮೂಲವಾಗಿದೆ. ಹೊಂದಾಣಿಕೆ ಎಂದರೆ ಕಲ್ಲು ಮಣ್ಣು ಸೇರಿ ಮನೆ ಕಟ್ಟುತ್ತೇವೆ, ಆದರೆ ಕಲ್ಲಿನ ಕೆಲಸ ಕಲ್ಲಿಗಾದರೆ ಮಣ್ಣು ತನ್ನ ಕರ್ತವ್ಯ ಮಾಡುವ ಹಾಗೆ ಹೂ ಅರಳುವಾಗ ಮುಳ್ಳಿನೊಂದಿಗೆ ಅರಳುವುದು. ಆದರೂ ನೋಡಿ, ಎರಡರ ನೈಜತೆ ಬೇರೆ ಬೇರೆ. ಅದೇ ರೀತಿಯಲ್ಲಿ ಜೀವನದಲ್ಲಿ ಯಾವುದನ್ನು ಎಷ್ಟು ಬಳಸಬೇಕೋ ಅರಿತು ಅವಶ್ಯಕತೆಗೆ ಮೀರಿ ಯಾವುದನ್ನು ವ್ಯಕ್ತಪಡಿಸದೆ ಮೌನ ಜೀವನಕ್ಕೆ ಒಂದು ಒಳ್ಳೆಯ ಆಭರಣ ಆಗಿದೆ ಎಂದು ಸ್ವೀಕರಿಸಬೇಕು. ಪಶ್ಚಾತ್ತಾಪಕ್ಕಿಂತ ಪೂರ್ವ ಆಲೋಚನೆಯ ಮೇಲು. ಒಂದೂರಿನಲ್ಲಿ ರಂಗಪ್ಪ ಎಂಬ ಮಧ್ಯ ವಯಸ್ಸಿನ ಗೃಹಸ್ಥನಿಗೆ ಇಬ್ಬರು ಹೆಂಡತಿಯರು. ಒಬ್ಬಳ ಹೆಸರು ಬಂಗಾರಮ್ಮ, ಇನ್ನೊಬ್ಬಳೆ ಕಿರಿಯವಳು ಸಿಂಗಾರಮ್ಮ. ಇಬ್ಬರಲ್ಲಿ ಒಬ್ಬಳಿಗೆ ಅವನಂತೆಯೇ ವಯಸ್ಸು.

ಆಗುತ್ತಾ ಬಂದಿತು. ಇನ್ನೊಬ್ಬಳಿಗೆ ಇನ್ನು ಎಳೆ ಪ್ರಾಯದ ವಯಸ್ಸು. ರಂಗಪ್ಪ ತನ್ನ ಇಬ್ಬರು ಮಡದಿಯರನ್ನು ಬಹುವಾಗಿಯೂ ಒಂದೇ ಸಮನಾಗಿಯೂ ಪ್ರೀತಿಸುತ್ತಿದ್ದ. ಆದರೂ ಕೂಡ ತಮ್ಮ ತಮ್ಮಲ್ಲಿ ವೈಮನಸ್ಸು ತೋರದೆ ಅವರಿಬ್ಬರೂ ಕೂಡ ಒಬ್ಬರಿಗೊಬ್ಬರು ಅನೋನ್ನತೆಯಿಂದ ಇಬ್ಬರೂ ಅವನನ್ನು ಪೈಪೋಟಿಯಿಂದ ಪ್ರೀತಿಸುತ್ತಾ ಸುಖವಾಗಿ ಕಾಲ ಕಳೆಯುತ್ತಿದ್ದರು. ಮಧ್ಯವಯಸ್ಸು ದಾಟಿದ ಒಂದೆರಡು ವರ್ಷಗಳಲ್ಲೇ ರಂಗಪ್ಪನ ತಲೆಯಲ್ಲಿನ ಕೂದಲುಗಳು ಒಂದೊಂದಾಗಿ ನೆರೆಯತೊಡಗಿದವು. ತನ್ನ ಗಂಡನ ತಲೆ ಕೂದಲೆಲ್ಲ ನೆರೆತು ಅವನು ಮುದುಕನಂತೆ ಕಾಣುವುದು ಎಳೆಯ ಪ್ರಾಯದ ಸಿಂಗಾರಮ್ಮನಿಗೆ ಒಪ್ಪಿಗೆಯಾಗಲಿಲ್ಲ. ಆದ್ದರಿಂದ ಅವಳು ಏನು ಮಾಡಿದಾಳೆಂದರೆ, ಸಮಯ ಸಿಕ್ಕಾಗಲೆಲ್ಲ ತನ್ನ ಗಂಡನ ತಲೆಯ ಬಿಳಿಯ ಕೂದಲುಗಳನ್ನೆಲ್ಲ ಕಿತ್ತು ಹಾಕುತ್ತಾ ಬಂದಳು. ಗಂಡನೊಡನೆಯೇ ವಯಸ್ಸಾಗುತ್ತಾ ಬಂದಿದ್ದ ಬಂಗಾರಮ್ಮನ ತಲೆ ಕೂದಲು ಒಂದೊಂದಾಗಿ ಅನುರೂಪವಾಗಿದ್ದರೆ ಏನು ಚಂದ ಎಂದು ಯೋಚಿಸಿ, ಅದರಂತೆ ಅವಳು ಕೂಡ ಸಮಯ ಸಿಕ್ಕಾಗಲೆಲ್ಲ ತನ್ನ ಗಂಡನ ತಲೆಯಲ್ಲಿ ಇನ್ನೂ ಕಪ್ಪಾಗದೇ ಇದ್ದ ಕೂದಲುಗಳನ್ನೆಲ್ಲ ಕಿತ್ತು ಹಾಕುತ್ತಾ ಬಂದಳು. ತನ್ನ ಇಬ್ಬರ ಹೆಂಡಿರ ಏಕಪ್ರಕಾರದ ಪ್ರೀತಿ ವಿಶ್ವಾಸಗಳನ್ನು ಕಂಡು ರಂಗಪ್ಪನ ಹೃದಯ ಸಂತೋಷದಿಂದ ತುಂಬಿ ತುಳುಕಿತು. ಅವನು ಸ್ವಲ್ಪವೂ ಪಕ್ಷಪಾತ ಮಾಡದೆ ಇಬ್ಬರಿಗೂ ತನ್ನ ತಲೆಯನ್ನೊಡ್ಡುತ್ತಾ ಅವರು ಪ್ರೀತಿಯಿಂದ ಮಾಡುತ್ತಿದ್ದ ಕೆಲಸಕ್ಕೆ ಆಕ್ಷೇಪಿಸದೆ ತನ್ನ ಸಂತೋಷದಲ್ಲಿ ತಾನು ಇರುತ್ತಿದ್ದ. ನಿತ್ಯವೂ ಕೂಡ ಹೀಗೆ ಬಂಗಾರಮ್ಮ ಹಾಗೂ ಸಿಂಗಾರಮ್ಮ ಬಿಳಿಯ ಕೂದಲುಗಳನ್ನು ಮತ್ತು ಕರಿಯ ಕೂದಲುಗಳನ್ನು ಕೀಳುತ್ತಾ ಬರಲು ಕೆಲವೇ ದಿನಗಳಲ್ಲಿ ರಂಗಪ್ಪನ ತಲೆ ನುಣ್ಣಗಾಯಿತು. ಬಾಹ್ಯವಾಗಿ ಎಷ್ಟೇ ಸಂತೋಷವನ್ನು ತೋರಿದರೂ ರಂಗಪ್ಪ ತನ್ನ ಬೋಳು ತಲೆಯನ್ನು ಒಮ್ಮೆ ಸವರುತ್ತಾ ಮನದಲ್ಲಿಯೇ ಮಮ್ಮಲ ಮರುಗಿದ. ಮಾಡಿದುಣ್ಣು ಮಹಾರಾಯ ಎಂದು ಮನಸ್ಸಿನಲ್ಲಿ ಕಸಿವಿಸಿಕೊಂಡ. ವಿಪರೀತನೊಂದು ಮಾಡಿದ ತಪ್ಪಿಗೆ ಶಿಕ್ಷೆ ಅನಿವಾರ್ಯವೆಂದರಿತ. ನೋಡಿ, ಹೊಂದಾಣಿಕೆ ಇಲ್ಲದಿದ್ದರೆ ಯಾವ ಗತಿಯಾಗುತ್ತದೆ ಎಂದು. ಒಂದು ಮನೆಯಲ್ಲಿ ಒಂದೇ ದೇವರ ಕೋಣೆ, ಜೀವನಕ್ಕೆ ಒಬ್ಬರೇ ಸಂಗಾತಿ, ಯಾವುದು ಎಷ್ಟಿರಬೇಕು ಅಷ್ಟೇ ಇದ್ದರೆ ಅದು ಉಷಣ. ಕ್ಷಣಿಕ ಸುಖಕ್ಕಾಗಿ ಆಚಾರ ವಿಚಾರ ನೀತಿ ಧರ್ಮ ಸಂಸ್ಕೃತಿ ನಿಯಮಗಳ ಉಲ್ಲಂಘನೆ ಮಾಡಬಾರದು, ನೀತಿಯನ್ನು ತ್ಯಜಿಸಬಾರದು. ಹೀಗೆ ವಿಚಾರವು ಇಬ್ಬಗೆಯಾಗಿ ಎತ್ತು ಎರೆಗೆ ಎಳೆದರೆ ಕೋಣ ಕೆರೆಗೆ, ಎತ್ತು ಕೋಣ ಹೂಡಿದ ಗಾಡಿಯ ಪಾಡೇನು. ನೋಡಿ, ಜೀವನದ ಅನೇಕ ಸಂದರ್ಭಗಳಲ್ಲಿ ಸಾಕಷ್ಟು ಪರ್ಯಾಯ ಲೋಚನೆ ವಿಮರ್ಶೆ ಮಾಡಲಿಲ್ಲ ಎಂಬ ಪಶ್ಚಾತ್ತಾಪ ಭಾವನೆ ಅನೇಕರಿಗೆ ಕೊನೆಯ ಕಾಲದಲ್ಲಿ ಉಂಟಾಗುತ್ತದೆ. ಅಂತಹ ಸ್ಥಿತಿ ಬಾರದಿರಲಿ. ಆದರ್ಶ ಜೀವನ ನಡೆಸಲು ನೀವು ಎಷ್ಟು ಸಮರ್ಥರು, ಆಸಕ್ತರು, ಸಮಾಧಾನ ಚಿತ್ತರು ಎಂದು ನಿಮ್ಮನ್ನೇ ಕೇಳಿಕೊಳ್ಳಿ. ಯಾವುದಕ್ಕೂ ಸಾಕಷ್ಟು ಯೋಚನೆ ಮಾಡುವುದಕ್ಕೂ ಸಮಯ ಹೊಂದಿಸಿಕೊಂಡು ಜೀವನ ಮಟ್ಟವನ್ನು ಸುಧಾರಿಸಲು ಏನು ಮಾಡಬೇಕೆಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಬರೆದಿಟ್ಟಂತೆ ಜೀವನ ನಡೆಸಲಾಗದಿದ್ದರೂ ಆತ್ಮವಿಶ್ವಾಸ ಸಕಾರಾತ್ಮಕ ಆಲೋಚನೆಗಳಿಂದ ಬರೆದಿಡುವಂಥ ಜೀವನ ಮಾಡಬಹುದು ಎಂದು ತೋರಿಸಿ ನಿಮ್ಮ ಬದುಕೇ ಎಲ್ಲರಿಗೂ ಒಂದು ಸಂದೇಶವಾಗುವಂತೆ ಮಾಡಿ. ಈ ಕಥೆ ಕೇವಲ ಒಂದು ನಿದರ್ಶನವಾದರೂ, ಆದರೆ ಇದು ಇಂದಿನ ಕಲಿಯುಗದಲ್ಲಿನ ಸಂಬಂಧಗಳು ತೀರಾ ಕೆಳಮಟ್ಟಕ್ಕೆ ಇಳಿಯುತ್ತಿವೆ. ಹೊಂದಾಣಿಕೆ ಕೇವಲ ತೋರಿಕೆಯಾಗದೆ ಜೀವನದಲ್ಲಿ ನಾವೆಲ್ಲರೂ ಬದುಕುವುದು ಏತಕ್ಕೆ, ಹೊಟ್ಟೆಗೆ ಮತ್ತು ಗೇಣು ಬಟ್ಟೆಗಾಗಿ, ಅದನ್ನು ಅರಿತು ಸಾರ್ಥಕತೆಯ ಬದುಕು ಜೀವಿಸಬೇಕು. ಪುರಂದರದಾಸರ ಪಾಣಿಯಂತೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ನಾವೆಲ್ಲರೂ ಕೂಡ ಮಾಡುವುದು ಹೊಟ್ಟೆ ಮತ್ತು ಗೇಣು ಬಟ್ಟೆಗಾಗಿ. ಕುಂಟೆ ಹೊಡೆದು ಮಣ್ಣು ಸಮನು ಮಾಡಿ ರೆಂಟೆ ಹೊಡೆದು ಬೆಳೆಸುವುದು ಏತಕ್ಕೆ, ಹೊಟ್ಟೆಗೆ ಮತ್ತು ಗೇಣು ಬಟ್ಟೆಗಾಗಿ. ಬೆಟ್ಟವ ಹೊರುವುದು ಹೊಟ್ಟೆಗಾಗಿ, ಗಟ್ಟಿಯಾಗಿ ಕೂಗುವುದು ಕೂಡ ಹೊಟ್ಟೆಗಾಗಿ. ದಿಟ್ಟವಾಗಿ ನಮ್ಮ ಪುರಂದರ ವಿಠಲನ ಧ್ಯಾನವು ಮಾತ್ರ ಮುಕ್ತಿಗಾಗಿ. ಕೇವಲ ಈ ಎರಡು ದಿನದ ಸಂಸಾರದಲ್ಲಿ ತಕ್ಕಡಿಯಂತೆ ಸಮನಾಗಿ ಬಾಳಬೇಕು.

ಎಲ್ಲರ ಮನೆ ಇರುವುದು ಅಲ್ಲಿ, ನಾವು ಇಲ್ಲಿ ಇರುವುದು ಸುಮ್ಮನೆ. ಕದ ಬಾಗಿಲಿರಿಸಿದ ಕಳ್ಳ ಮನೆ ಇದು, ಮುದದಿಂದ ಲೋಲಾಡೋ ಸುಳ್ಳು ಮನೆ. ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಮಡದಿ ಮಕ್ಕಳೆಂಬೋ ಹಂಬಲ ನಿನಗೇಕೋ, ಕಡುಗೊಬ್ಬತನದಲ್ಲಿ ನಡೆಯದಿರು. ಒಡೆಯ ಶ್ರೀ ಪುರಂದರ ವಿಠಲನ ಚರಣವ ದೃಢ ಭಕ್ತಿಯಲ್ಲಿ ನೀ ಭಜಿಸಲು ಮನುಜ ಎಂದು ದಾಸರು ಅತ್ಯಂತ ಸುಂದರವಾಗಿ ಹೇಳಿದ್ದಾರೆ. ನಮ್ಮೆಲ್ಲರ ಮನೆ ಇರುವುದು ಅಲ್ಲಿ, ನಾವೆಲ್ಲ ಇಲ್ಲಿರುವುದು ಸುಮ್ಮನೆ. ಭಗವಂತ ನಮಗೆ ನೀಡಿರುವ ಬಾಡಿಗೆ ಮನೆ ಇದು. ಕ್ಷಣ ಕ್ಷಣದಲ್ಲಿ ಮನುಷ್ಯನ ಬದುಕಿನಲ್ಲಿ ಬದಲಾವಣೆಗಳಾಗುತ್ತವೆ. ಬದುಕು ಅಸ್ಥಿರವಾಗಿದೆ, ಈ ಜೀವನ ನಶ್ವರ. ಕಲಿ

0: ನೋಡಿ, ಕಲಿಯುಗದಲ್ಲಿ ಸ್ನಾನ, ಮೌನ, ಜಪ, ತಪ ಧ್ಯಾನಗಳನ್ನು ಅರಿಯದೆ ಮಾಡದಿದ್ದರೂ ಕೂಡ ಕೇವಲ ಹರಿ ಎಂದು ಬಾಯಿಂದ ಉಚ್ಚರಿಸಿ ಹರಿನಾಮ ಸ್ಮರಣೆ ಮಾಡಿದರೆ ಸಾಕು, ಹರಿ ಒಲಿವ ಎಂದು ಪುರಂದರದಾಸರು ಅತ್ಯಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಈಗ, ಮುಂದೆ, ನಾಳೆ, ಯಾವಾಗ ಏನಾಗುತ್ತಿದೆಯೋ ಎಂದು ತಿಳಿಯದು. ಇರುವವರೆಗೂ ಹೊಂದಾಣಿಕೆಯಿಂದ ಅದನ್ನೇ ಹೊದಿಕೆ ಮಾಡದೆ ಅದು ಕೇವಲ ಅಯಸ್ಕಾಂತ ಆಕರ್ಷಣೀಯವಾಗಿರುವಂತೆ ಆದಷ್ಟು ಎಲ್ಲ ಮನೆ ಮನಗಳಲ್ಲಿ ಜನರಲ್ಲಿ ಒಳ್ಳೊಳ್ಳೆಯ ಆಶಾ ಮನೋಭಾವನೆ, ಶುದ್ಧ ವಿಚಾರಗಳು ಮೂಡಿ ನಾನು ಎಂಬುದನ್ನು ತೊರೆದು ನಾವು ಎಂಬ ಭಾವನೆಯಿಂದ ಒಡೆದು ಹೋದ ಸಂಬಂಧಗಳು, ಒಡೆದ ಕುಟುಂಬಗಳು ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಮೂಡಲಿ, ಸಂಬಂಧಗಳು ಗಟ್ಟಿಗೊಳ್ಳಲಿ, ಹೊಂದಾಣಿಕೆ ಎಂಬ ಬೇರು ಬೆಸೆದು ಎಲ್ಲ ಕಡೆಗಳಲ್ಲಿ ಸ್ನೇಹ ಸೌಹಾರ್ದತೆಯ ತಾಣವಾಗಲಿ ಎನ್ನುವುದೇ ನನ್ನ ಆಸೆ.
1: ಇದುವರೆಗೂ ಚಿಂತನವನ್ನು ಕೇಳಿದಿರಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM. ನಮಸ್ಕಾರ.
2: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ALE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಿನ್ನೆಯ ಎಪಿಸೋಡ್ನಲ್ಲಿ ಶ್ರೀಕೃಷ್ಣ ಯಜ್ಞದ ಮಹತ್ವವನ್ನು ಅರ್ಜುನನಿಗೆ ವಿವರಿಸ್ತಾ ಇರೋದನ್ನು ನಾವು ಹೇಳಿದ್ದು. ಸೊ ಹೀಗೆ ಮುಂದುವರೆದುಕೊಂಡು ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ. ದ್ರವ್ಯಯಜ್ಞಾಸ್ತಪೋಯಜ್ಞ ಯೋಗ ಯಜ್ಞಾಸ್ತಥಾಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯಃ ಸಂಶಿತಾ ವ್ರತಾಃ. ಕಟ್ಟುನಿಟ್ಟಾದ ವ್ರತಗಳನ್ನು ಸ್ವೀಕರಿಸಿ ಕೆಲವರು ತಮ್ಮ ಸ್ವತ್ತನ್ನು ತ್ಯಜಿಸಿ ಜ್ಞಾನೋದಯವನ್ನು ಪಡೆಯುತ್ತಾರೆ. ಕೆಲವರು ತಪಸ್ಸನ್ನು ಮಾಡುವುದರಿಂದ, ಕೆಲವರು ಯೋಗದಿಂದ, ಮತ್ತೆ ಕೆಲವರು ದಿವ್ಯ ಜ್ಞಾನದಲ್ಲಿ ಮುಂದುವರಿಯಲು ವೇದಗಳನ್ನು ಅಭ್ಯಾಸ ಮಾಡುವುದರಿಂದ ಅವರು ಯಜ್ಞವನ್ನು ಮಾಡುತ್ತಾರೆ. ಸೊ ಈ ಯಜ್ಞಗಳನ್ನು ಬೇರೆ ಬೇರೆ ವಿಭಾಗಗಳಲ್ಲಿ ವಿಂಗಡಿಸಬಹುದು. ತಮ್ಮ ಆಸ್ತಿಯನ್ನು ಹಲವು ಬಗೆಯ ದಾನಗಳಲ್ಲಿ ಕೆಲವರು ವಿನಿಯೋಗಿಸುತ್ತಾರೆ. ಭಾರತದಲ್ಲಿ ಶ್ರೀಮಂತರಾದ ವ್ಯಾಪಾರಿಗಳ ವರ್ಗವು ಧರ್ಮಶಾಲೆ, ಅನ್ನಕ್ಷೇತ್ರ, ಅತಿಥಿಶಾಲೆ, ಅನಾಥಾಲಯ ಮತ್ತು ವಿದ್ಯಾಪೀಠಗಳಂತಹ ಅನೇಕ ಬಗೆಗಳ ಧರ್ಮ ಸಂಸ್ಥೆಗಳನ್ನು ತೆರೆಯುತ್ತಾರೆ. ಸೊ ಇತರ ದೇಶಗಳಲ್ಲಿ ಸಹ ಬಡವರಿಗೆ ಆಹಾರ, ಶಿಕ್ಷಣ ಮತ್ತು ಔಷಧೋಪಚಾರಗಳನ್ನು ಉಚಿತವಾಗಿ ಒದಗಿಸುವುದಕ್ಕೋಸ್ಕರ ಆಸ್ಪತ್ರೆಗಳು, ವೃದ್ಧಾಶ್ರಮಗಳು ಮತ್ತು ಇಂತಹ ದಾನಶೀಲ ಪ್ರತಿಷ್ಠಾನಗಳು ಇವೆ. ಈ ಎಲ್ಲ ಧರ್ಮ ಕಾರ್ಯಗಳಿಗೆ ದ್ರವ್ಯಮಯ ಯಜ್ಞ ಎಂದು ಹೆಸರು. ಬದುಕಿನಲ್ಲಿ ಉನ್ನತಿಗಾಗಿ ಅಥವಾ ಸ್ವರ್ಗ ಪ್ರಾಪ್ತಿಗಾಗಿ ಹಲವರು ಚಂದ್ರಯಾನ ಮತ್ತು ಚಾತುರ್ಮಾಸ್ಯಗಳಂತಹ ಹಲವು ಬಗೆಯ ತಪಸ್ಸುಗಳನ್ನು ತಾವಾಗಿ ಸ್ವೀಕರಿಸುತ್ತಾರೆ. ಈ ಪ್ರಕ್ರಿಯೆಗಳಿಗಾಗಿ ಕೆಲವು ಬಹು ಕಟ್ಟುನಿಟ್ಟಾದ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಉದಾಹರಣೆಗೆ, ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡವರು ವರ್ಷದಲ್ಲಿ 4 ತಿಂಗಳ ಕಾಲ ಕ್ಷೌರ ಮಾಡಿಸಿಕೊಳ್ಳುವುದಿಲ್ಲ. ಜುಲೈನಿಂದ ಅಕ್ಟೋಬರ್ವರೆಗೆ ಬರುತ್ತದೆ ಈ ಚಾತುರ್ಮಾಸ್ಯ. ಕೆಲವು ಬಗೆಯ ಆಹಾರವನ್ನು ಅವರು ತಿನ್ನುವುದಿಲ್ಲ. ದಿನಕ್ಕೆ 1 ಸಲಕ್ಕಿಂತ ಹೆಚ್ಚಾಗಿ ಊಟ ಮಾಡುವುದಿಲ್ಲ ಮತ್ತು ಮನೆಯನ್ನು ಬಿಟ್ಟು ಹೊರಕ್ಕೆ ಹೋಗುವುದಿಲ್ಲ. ಹೀಗೆ ಬದುಕಿನ ಸುಖಗಳನ್ನು ತ್ಯಾಗ ಮಾಡುವುದಕ್ಕೆ ತಪೋಮಯ ಯಜ್ಞ ಅಂತ ಹೆಸರು. ಪರಬ್ರಹ್ಮದಲ್ಲಿ ಲೀನವಾಗುವುದಕ್ಕಾಗಿ ಪತಂಜಲಿ ಯೋಗ ಸೂತ್ರವನ್ನು ಅಥವಾ ಹಠಯೋಗವನ್ನು ಆಚರಿಸುವವರಿದ್ದಾರೆ. ವಿಶಿಷ್ಟ ರೀತಿಯ ಸಿದ್ಧಿಗಾಗಿ ಅಷ್ಟಾಂಗ ಯೋಗದಲ್ಲಿ ತೊಡಗುವವರು ಇದ್ದಾರೆ. ಕೆಲವರು ಎಲ್ಲ ಪವಿತ್ರ ಸ್ಥಳಗಳಿಗೆ ಯಾತ್ರೆ ಹೋಗುತ್ತಾರೆ. ಈ ಎಲ್ಲ ಆಚರಣೆಗಳಿಗೆ ಯೋಗ ಯಜ್ಞ ಎಂದು ಹೆಸರು. ಈ ರೀತಿ ಜನರು ಜಗತ್ತಿನಲ್ಲಿ ಒಂದು ನಿರ್ದಿಷ್ಟ ಬಗೆಯ ಸಿದ್ಧಿಗಾಗಿ ಯಜ್ಞವನ್ನು ಆಚರಿಸುತ್ತಾರೆ. ವಿವಿಧ ವೇದ ಸಾಹಿತ್ಯದ, ವಿಶೇಷವಾಗಿ ಉಪನಿಷತ್ತು, ವೇದಾಂತ ಸೂತ್ರ ಅಥವಾ ಸಾಂಖ್ಯ ದರ್ಶನದ ಅಧ್ಯಯನ ಮಾಡುವರಿದ್ದಾರೆ. ಇವೆಲ್ಲಕ್ಕೂ ಸ್ವಾಧ್ಯಾಯ ಯಜ್ಞ ಎಂದು ಹೆಸರು. ಈ ಯೋಗಿಗಳೆಲ್ಲರೂ ವಿವಿಧ ಯಜ್ಞಗಳಲ್ಲಿ ಶ್ರದ್ಧೆಯಿಂದ ತೊಡಗುತ್ತಾರೆ ಮತ್ತು ಬದುಕಿನಲ್ಲಿ ಇನ್ನೂ ಉತ್ತಮ ಸ್ಥಿತಿಯನ್ನು ಬಯಸುತ್ತಾರೆ. ಆದರೆ ಕೃಷ್ಣ ಪ್ರಜ್ಞೆಯು ಇವೆಲ್ಲಕ್ಕಿಂತ ಭಿನ್ನವಾದದ್ದು, ಏಕೆಂದರೆ ಅದು ಭಗವಂತನ ನೇರ ಸೇವೆಯಾಗಿದೆ. ಮೇಲೆ ಹೇಳಿದ ಯಾವುದೇ ಬಗೆಯ ಯಜ್ಞದಿಂದ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಸಾಧ್ಯವಿಲ್ಲ. ಆದರೆ ಭಗವಂತನ ಮತ್ತು ಅವನ ಶುದ್ಧ ಭಕ್ತರ ಕೃಪೆಯಿಂದ ಅದನ್ನು ನಾವು ಪಡೆಯಬಹುದು. ಆದ್ದರಿಂದ ಇಲ್ಲಿ ಭಕ್ತಿಯೋಗವು ಲೋಕಾತೀತವಾದುದು. ಅಪಾನ

0: ಪ್ರಾಣಾಯಾಮದ ಪ್ರಕ್ರಿಯೆಯನ್ನು ಅನುಸರಿಸುವ ಇನ್ನೂ ಕೆಲವರು ಸಮಾಧಿಯಲ್ಲಿರಲು ಹೊರ ಹೋಗುವ ವಾಯುವಿನ ಚಲನೆಯನ್ನು ಒಳಕ್ಕೆ ಬರುವ ವಾಯುವಿನ ಚಲನೆಗೆ ಮತ್ತು ಒಳಕ್ಕೆ ಬಿಡುವ ಉಸಿರಿನ ಚಲನೆಯನ್ನು ಹೊರಕ್ಕೆ ಹೋಗುವ ವಾಯುವಿನ ಚಲನೆಗೆ ಅರ್ಪಿಸಿ ಕಡೆಗೆ ಎಲ್ಲಾ ಉಸಿರಾಟವನ್ನು ನಿಲ್ಲಿಸಿ ಸಮಾಧಿಸ್ಥರಾಗುತ್ತಾರೆ. ಇತರರು ಆಹಾರ ಸೇವನೆಯನ್ನು ನಿಯಂತ್ರಿಸಿ ಹೊರ ಹೋಗುವ ಉಸಿರನ್ನು ಅದರಲ್ಲೇ ಯಜ್ಞವಾಗಿ ಸಮರ್ಪಿಸುತ್ತಾರೆ. ಇದು ಒಂದು ರೀತಿಯ ಯಜ್ಞ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ. ಉಸಿರಾಟದ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಪದ್ಧತಿಗೆ ಪ್ರಾಣಾಯಾಮ ಎಂದು ಹೆಸರು. ಪ್ರಾರಂಭದಲ್ಲಿ ಇದನ್ನು ಹಠಯೋಗ ಪದ್ಧತಿಯಲ್ಲಿ ಬೇರೆ ಬೇರೆ ಆಸನಗಳ ಮೂಲಕ ಅಭ್ಯಾಸ ಮಾಡ್ತಾರೆ. ಇಂದ್ರಿಯಗಳನ್ನು ನಿಯಂತ್ರಿಸಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಮುಂದುವರಿಯಲು ಈ ಎಲ್ಲಾ ಪದ್ಧತಿಗಳನ್ನು ಸೂಚಿಸಲಾಗಿದೆ. ಈ ಪದ್ಧತಿಯಲ್ಲಿ ದೇಹದೊಳಗಿನ ವಾಯುಗಳ ಚಲನೆಯ ದಿಕ್ಕನ್ನು ಬದಲಾಯಿಸುವಂತೆ ಅದನ್ನು ನಿಯಂತ್ರಿಸುವುದು ಸೇರಿದೆ. ಅಪಾನ ವಾಯು ಕೆಳಕ್ಕೆ ಹೋಗುತ್ತದೆ, ಪ್ರಾಣವಾಯು ಮೇಲಕ್ಕೆ ಹೋಗುತ್ತದೆ. ಈ ವಾಯು ಪ್ರವಾಹಗಳು ಪೂರಕ ಅಥವಾ ಸಮತೋಲನದಲ್ಲಿ ಒಂದಕ್ಕೊಂದು ಸರಿ ಹೋಗುವವರೆಗೆ ಪ್ರಾಣಾಯಾಮ ಯೋಗಿಯು ಸಹಜವಾದ ರೀತಿಗೆ ವಿರುದ್ಧವಾದ ರೀತಿಯಲ್ಲಿ ಉಸಿರಾಡುವುದನ್ನು ಅಭ್ಯಾಸ ಮಾಡುತ್ತಾನೆ. ಉಚ್ಛ್ವಾಸವನ್ನು ನಿಶ್ವಾಸದಲ್ಲಿ ಸೇರಿಸುವುದು ರೇಚಕ. ಎರಡು ವಾಯು ಪ್ರವಾಹಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿದಾಗ ಆ ಮನುಷ್ಯನು ಕುಂಭಕ ಯೋಗದಲ್ಲಿ ಇದ್ದಾನೆ ಎಂದು ಹೇಳಲಾಗುತ್ತದೆ. ಕುಂಭಕ ಯೋಗವನ್ನು ಅಭ್ಯಾಸ ಮಾಡಿದ ಮನುಷ್ಯನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬಹುದು. ವಿವೇಕಿಯಾದ ಯೋಗಿಗೆ ಮುಂದಿನ ಜನ್ಮದವರೆಗೆ ಕಾಯದೆ ಒಂದು ಜನ್ಮದಲ್ಲಿಯೇ ಪರಿಪೂರ್ಣತೆಯನ್ನು ಕೈಗೂಡಿಸಿಕೊಳ್ಳುವುದರಲ್ಲಿ ಆಸಕ್ತಿ. ಕುಂಭಕ ಯೋಗವನ್ನು ಅಭ್ಯಾಸ ಮಾಡುವ ಯೋಗಿಯು ತನ್ನ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬಹುದು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಭಗವಂತನ ದಿವ್ಯ ಪ್ರೇಮ ಪೂರ್ವಕ ಸೇವೆಯಲ್ಲಿ ಸದಾ ನಿರತನಾಗಿರುವುದರಿಂದ ಅಪ್ರಯತ್ನವಾಗಿ ಇಂದ್ರಿಯ ನಿಯಂತ್ರಕನಾಗುತ್ತಾನೆ. ಸೊ ಭಕ್ತಿಯೋಗ ಈ ಎಲ್ಲ ಯೋಗ ಪದ್ಧತಿಗಳಿಗಿಂತ ಉಸಿರಾಟದ ಒಂದು ಈ ವ್ಯಾಯಾಮ ಏನು ಮಾಡ್ತಾರೆ ಪ್ರಾಣಾಯಾಮ ಅದಕ್ಕಿಂತ ಕೂಡ ಉತ್ತಮ ಅಂತ ಇಲ್ಲಿ ಹೇಳಲಾಗಿದೆ. ಸದಾ ಕೃಷ್ಣ ಸೇವೆಯಲ್ಲಿ ಮಗ್ನನಾಗಿರುವುದರಿಂದ ಅವನ ಇಂದ್ರಿಯಗಳು ಬೇರೆ ರೀತಿಯ ಕ್ರಿಯೆಯಲ್ಲಿ ತೊಡಗುವ ಸಾಧ್ಯತೆಯೇ ಇಲ್ಲ. ಆದುದರಿಂದ ಬದುಕಿನ ಅಂತ್ಯದಲ್ಲಿ ಆತನು ಸಹಜವಾಗಿ ಭಗವಂತನ ದಿವ್ಯ ನೆಲೆಗೆ ಏರಿಬಿಡುತ್ತಾನೆ. ಆದುದರಿಂದ ಅವನು ತನ್ನ ಆಯಸ್ಸನ್ನು ಹೆಚ್ಚು ಮಾಡಿಕೊಳ್ಳಲು ಪ್ರಯತ್ನವೇ ಮಾಡುವುದಿಲ್ಲ. ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾದವನು ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ ಮತ್ತು ಕೂಡಲೇ ಆಧ್ಯಾತ್ಮಿಕ ನೆಲೆಗೆ ಅವನು ಏರುತ್ತಾನೆ. ಆದುದರಿಂದ ಭಕ್ತನಾದವನಿಗೆ ಪತನ ಎಂಬುದಿಲ್ಲ. ಕಡೆಗೆ ಅವನು ವಿಳಂಬವಿಲ್ಲದೆ ಭಗವಂತನ ಧಾಮವನ್ನ ಪ್ರವೇಶಿಸುತ್ತಾನೆ. ಸರ್ವೇ ಪ್ಯೇತಿ ಯಜ್ಞವಿದೋ ಯಜ್ಞಾಕ್ಷಪಿತ ಕಲ್ಮಷಾಹ ಯಜ್ಞಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ. ಯಜ್ಞದ ಅರ್ಥವನ್ನು ಬಲ್ಲ ಇವರೆಲ್ಲರೂ ಪಾಪದ ಪ್ರತಿಕ್ರಿಯೆಗಳನ್ನು ಕಳೆದುಕೊಂಡು ನಿರ್ಮಲರಾಗುತ್ತಾರೆ ಮತ್ತು ಯಜ್ಞ ಫಲದ ಅಮೃತವನ್ನು ಸವಿದು ಪರಮ ನಿತ್ಯ ಆವರಣದತ್ತ ಮುನ್ನಡೆಯುತ್ತಾರೆ. ಬೇರೆ ಬೇರೆ ವಿಧವಾದ ಯಜ್ಞಗಳ ಅಂದರೆ ದ್ರವ್ಯಮಯ ಯಜ್ಞ, ಸ್ವಾಧ್ಯಾಯ ಯಜ್ಞ ಮತ್ತು ಯೋಗ ಯಜ್ಞ. ಸೊ ವಿವರಣೆಯಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಇವೆಲ್ಲವುಗಳ ಗುರಿ ಒಂದೇ, ಇಂದ್ರಿಯ ನಿಯಂತ್ರಣವೇ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಐಹಿಕ ಅಸ್ತಿತ್ವದ ಮೂಲ ಕಾರಣ ಇಲ್ಲಿ ನಾವು ಈ ಐಹಿಕ ಅಸ್ತಿತ್ವ ನಮ್ದಿಲ್ಲಿದೆ. ಸೊ ಇದರ ಮೂಲ ಕಾರಣ ಏನು? ಇಂದ್ರಿಯ ತೃಪ್ತಿ. ಆದ್ದರಿಂದ ಇಂದ್ರಿಯ ತೃಪ್ತಿಯಿಂದ ದೂರವಾದ ವೇದಿಕೆಯಲ್ಲಿ ನೆಲೆಸದೆ ಹೋದರೆ ಸಂಪೂರ್ಣ ಜ್ಞಾನ, ಸಂಪೂರ್ಣ ಆನಂದ ಮತ್ತು ಸಂಪೂರ್ಣ ಬದುಕು ಇವುಗಳ ಶಾಶ್ವತ ನೆಲೆಗೆ ಏರಲು ಸಾಧ್ಯವೇ ಇಲ್ಲ. ಈ ಹಂತವು ಶಾಶ್ವತ ವಾತಾವರಣದ ಅಥವಾ ಬ್ರಹ್ಮನ್ ವಾತಾವರಣದ ನೆಲೆ. ಐಹಿಕ ಅಸ್ತಿತ್ವದ ಪಾಪ ಪ್ರತಿಕ್ರಿಯೆಗಳನ್ನೆಲ್ಲ ಕಳೆದುಕೊಂಡು ಶುಚಿಯಾಗಲು ಮೇಲಿನ ಯಜ್ಞಗಳನ್ನೆಲ್ಲ, ಸೊ ಈ ಮೇಲಿನ ಯಜ್ಞಗಳು ಇದು ನಾವೀಗ ಹೇಳಿದ್ದೆಲ್ಲ ನೆರವಾಗುತ್ತವೆ ನಮಗೆ. ಬದುಕಿನಲ್ಲಿ ಹೀಗೆ ಮುನ್ನಡೆದ ಮನುಷ್ಯನು ಈ ಜನ್ಮದಲ್ಲಿ ಸುಖಿಯೂ ಶ್ರೀಮಂತನೂ ಆಗುವುದು ಮಾತ್ರವಲ್ಲ, ಕಡೆಯಲ್ಲಿ ಅವನು ಭಗವಂತನ ಶಾಶ್ವತ ಸಾಮ್ರಾಜ್ಯವನ್ನು ಪ್ರವೇಶಿಸುವನು. ನಾಯಂ ಲೋಕೋಸ್ತ್ಯ ಯಜ್ಞಸ್ಯ ಕುತೋನ್ಯ ಕುರು ಸತ್ತಮ. ಕುರುವಂಶ ಶ್ರೇಷ್ಠನೇ, ಯಜ್ಞಗಳನ್ನು ಮಾಡದ ಮನುಷ್ಯನು ಈ ಭೂಮಿಯ ಮೇಲಾಗಲಿ ಅಥವಾ ಈ ಜನ್ಮದಲ್ಲಾಗಲಿ ಸುಖಿಯಾಗಿ ಬದುಕಲಾರ. ಇನ್ನು ಮುಂದಿನ ಜನ್ಮದ ಮಾತೇನು? ಮನುಷ್ಯನ ಐಹಿಕ ಅಸ್ತಿತ್ವದ ರೂಪ ಏನೇ ಆಗಿರಲಿ ಅವನಿಗೆ ತನ್ನ ನಿಜ ಸ್ಥಿತಿಯ ಅರಿವು ಇರುವುದಿಲ್ಲ. ಎಂದರೆ ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವುದಕ್ಕೆ ಕಾರಣ ನಾವು ಮಾಡುವಂತಹ ಕರ್ಮದ ಫಲಗಳ ಒಂದು ಪ್ರತಿಕ್ರಿಯೆಗಳು, ಕರ್ಮದ ಫಲಗಳು ಅದರ ಪ್ರತಿಕ್ರಿಯೆ. ಪಾಪ ಜೀವನಕ್ಕೆ ಕಾರಣ ಅಜ್ಞಾನ. ಮನುಷ್ಯನ ಐಹಿಕ ಅಸ್ತಿತ್ವವು ಮುಂದುವರಿಯುತ್ತಲೇ ಹೋಗುವುದಕ್ಕೆ ಪಾಪ ಜೀವನವೇ ಕಾರಣ. ಈ ಗೋಜಿನಿಂದ ಬಿಡುಗಡೆಯಾಗಲು ಮಾನವ ಜನ್ಮ ಒಂದೇ ಅವಕಾಶ. ಆದ್ದರಿಂದ ನಾವು ತಪ್ಪಿಸಿಕೊಂಡು ಹೋಗಲು ವೇದಗಳು ನಮಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತವೆ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ವೇದರ ಕರ್ಮಕಾಂಡ ವಿಭಾಗದಲ್ಲಿ ಬರುತ್ತದೆ. ಸೊ ಧರ್ಮ ಆರ್ಥಿಕ ನೆಮ್ಮದಿ, ನಿಯಂತ್ರಿಸಿದ ಇಂದ್ರಿಯ ತೃಪ್ತಿ ಮತ್ತು ಕಟ್ಟಕಡೆಗೆ ದುಃಖದ ಸ್ಥಿತಿಯಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುವ ರೀತಿ ಇವನ್ನು ವೇದಗಳು ತೋರಿಸಿಕೊಡುತ್ತವೆ. ಧರ್ಮದ ಮಾರ್ಗದಿಂದ ಅಥವಾ ವಿವಿಧ ಯಜ್ಞಗಳಿಂದ ನಮ್ಮ ಆರ್ಥಿಕ ಸಮಸ್ಯೆಗಳು ತಂತಾನೆ ಪರಿಹಾರವಾಗುತ್ತವೆ. ಸೊ ಈಗ ಜನಸಂಖ್ಯೆ ಹೆಚ್ಚಳವಾದರೂ ನಮಗೆ ಅಗತ್ಯವಾದಷ್ಟು ಆಹಾರ, ಹಾಲು ಮೊದಲಾದವೆಲ್ಲ ಯಜ್ಞಾಚರಣೆಯಿಂದ ದೊರೆಯುತ್ತವೆ. ದೇಹಕ್ಕೆ ಬೇಕಾದುದೆಲ್ಲ ದೊರೆತ ನಂತರ ಸಹಜವಾಗಿ ಮುಂದಿನ ಘಟ್ಟ ಇಂದ್ರಿಯ ತೃಪ್ತಿ. ಆದ್ದರಿಂದ ವೇದಗಳು ನಿಯಂತ್ರಿತ ಇಂದ್ರಿಯ ತೃಪ್ತಿಗಾಗಿ ಪವಿತ್ರ ವಿವಾಹವನ್ನು ವಿಧಿಸಿವೆ. ಇದರಿಂದ ಮನುಷ್ಯನು ಐಹಿಕ ಬಂಧನದಿಂದ ಮುಕ್ತಿಯ ನೆಲೆಗೆ ಕ್ರಮೇಣ ಏರುತ್ತಾನೆ. ಅದಕ್ಕೋಸ್ಕರ ಶಾಸ್ತ್ರೋಕ್ತವಾಗಿ ವಿವಾಹವಾದವನು ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾನೆ. ಅದಕ್ಕೆ ಆಶ್ರಮ ಅಂತ ಹೆಸರು. ಸೊ ಅದು ಧಾರ್ಮಿಕ ವಿಧಿಯ ಪ್ರಕಾರನೇ ಅದನ್ನು ಅಂದರೆ ಅದನ್ನು ಅನುಸರಿಸುತ್ತಾ ಬರಲಾಗಿದೆ. ಸೊ ಮುಕ್ತ ಜೀವನದ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಭಗವಂತನ ಸಹವಾಸ. ಸೊ ಯಜ್ಞಗಳನ್ನು ಮಾಡುವುದರಿಂದ ಪರಿಪೂರ್ಣತೆಯನ್ನು ಸಾಧಿಸಬಹುದು. ವೇದಗಳು ವಿಧಿಸಿದಂತೆ ಯಜ್ಞಾಚರಣೆ ಮಾಡಲು ಮನುಷ್ಯನಿಗೆ ಒಲವಿಲ್ಲದಿದ್ದರೆ ಈಗಿನ ದೇಹದಲ್ಲಿ ಸಹ ಅವನು ಸುಖವಾಗಿರುವನೆಂದು ನಿರೀಕ್ಷಿಸುವುದು ಹೇಗೆ? ಆದ್ದರಿಂದ ಇಲ್ಲಿ ಸೊ ಯಜ್ಞಗಳನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಆದರೆ ಕಲಿಯುಗದಲ್ಲಿ ನಾವು ಯಾವ ಥರದ ಯಜ್ಞವನ್ನು ಮಾಡಬಹುದು? ಸೊ ಯಾಗ ಯಜ್ಞಗಳನ್ನು ಮಾಡೋದಕ್ಕೆ ನಮ್ಮ ಬಳಿ ಬೇಕಾಗಿರುವಂಥ ಸೌಕರ್ಯ ಸೌಲಭ್ಯಗಳು ಇಲ್ಲದೆ ಇರಬಹುದು ಅಲ್ವಾ? ಈಗ ನಮಗೆ ಅದು ಸಿಗದೇ ಇದ್ದಾಗ ಕಲಿಯುಗದ ಯುಗಧರ್ಮ ಯಾವುದು? ಸಂಕೀರ್ತನ ಯಜ್ಞ. ಸೊ ಆ ಸಂಕೀರ್ತನ ಯಜ್ಞವನ್ನು ನಾವು ಅನುಸರಿಸಬೇಕು ಅನ್ನೋದನ್ನು ನಾವು ಇಲ್ಲಿ ತಿಳಿದುಕೊಳ್ಬೋದು. ಅದು ಕೂಡ ಯಜ್ಞಕ್ಕೆ ಸಮವಾಗುತ್ತದೆ. ಯಾಕೆಂದರೆ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ, ಯಜ್ಞಾನಾಂ ಜಪಯಜ್ಞೋಸ್ಮಿ, ಯಜ್ಞಗಳಲ್ಲಿ ನಾನು ಜಪಯಜ್ಞ ಅನ್ನೋದನ್ನು ಶ್ರೀಕೃಷ್ಣ ಸ್ಪಷ್ಟಪಡಿಸ್ತಾರೆ. ಆದ್ದರಿಂದ ಜಪಯಜ್ಞವೊಂದನ್ನು ಮಾಡಿದರೆ ಸಾಕು, ಜಪಯಜ್ಞ ಅಥವಾ ಸಂಕೀರ್ತನ ಯಜ್ಞವನ್ನು ಮಾಡಿದರೆ ಸಾಕು, ನಮಗೆ ಎಲ್ಲ ಯಾಗ ಯಜ್ಞಗಳನ್ನು ಮಾಡಿರುವಂತಹ ಫಲ ಸಿಗುತ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬಹುದು.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी। गिरिराज प्रसाद तिवारी भारतीय राजकारणी यांची आज पुण्यतिथी। चंदूलाल मिश्रा बनारस घराण्याचे हिंदुस्थानी शास्त्रीय गायक यांची पुण्यतिथी आज। राजा रवी वर्मा चित्रकार यांची पुण्यतिथी आजच्याच दिवशी। के कामराज तामिळनाडूचे दुसरे मुख्यमंत्री व स्वातंत्र्य सेनानी भारतरत्न यांची पुण्यतिथी आजच्याच दिवशी। या होत्या आजच्या पुण्यतिथी आणि निरोप घेण्यापूर्वी आज गांधी जयंतीच्या निमित्ताने आपण सत्य अहिंसा आणि स्वच्छतेचा संकल्प करू। आपल्या घरापासून आपल्या परिसरापासून आणि स्वतःपासून बदलायची सुरुवात करूया। रस्त्यावर कचरा न टाकणे, पाणी वाचवणे, परिसर स्वच्छ ठेवणे, दुसऱ्याचा आदर करणे आणि मतभेदांमध्येही संवादाचा मार्ग स्वीकारणे, या छोट्या कृतींमधून समाज अधिक सुंदर होऊ शकतो। शांततेची सुरुवात ही जगापासून होत नाही, तर ती आपल्या मनापासून होते। आज आपण मनातील राग कमी करूया, द्वेषाऐवजी प्रेम निवडूया आणि हिंसेऐवजी संवादाचा मार्ग स्वीकारूया। यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत राहा रेणुधोनी 90.4 FM KLE कनसु। नमस्कार
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8 ಗಂಟೆ 15 ನಿಮಿಷಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8 ಗಂಟೆ 15 ನಿಮಿಷದಿಂದ 8 ಗಂಟೆ 30 ನಿಮಿಷದವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8 ಗಂಟೆ 30 ನಿಮಿಷದಿಂದ 9 ಗಂಟೆಯವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ, 9 ಗಂಟೆಯಿಂದ 9 ಗಂಟೆ 30 ನಿಮಿಷಕ್ಕೆ ವಿಶೇಷ ಕಾರ್ಯಕ್ರಮಗಳು, 9 ಗಂಟೆ 30 ನಿಮಿಷದಿಂದ 10 ಗಂಟೆಯವರೆಗೆ ಕೆಎಲ್ಇ ಕೃಷಿಮಿತ್ರ ಕಾರ್ಯಕ್ರಮ, 10 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12 ಗಂಟೆಯಿಂದ 12 ಗಂಟೆ 30 ನಿಮಿಷಕ್ಕೆ ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12 ಗಂಟೆ 30 ನಿಮಿಷದಿಂದ 1 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ, 1 ಗಂಟೆಯಿಂದ 1 ಗಂಟೆ 30 ನಿಮಿಷಕ್ಕೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1 ಗಂಟೆ 30 ನಿಮಿಷದಿಂದ 2 ಗಂಟೆಯವರೆಗೆ ಸ್ವರ ಝೇಂಕಾರ ಮರಾಠಿ ಸಮಯದಲ್ಲಿ, 2 ಗಂಟೆಯಿಂದ 2 ಗಂಟೆ 15 ನಿಮಿಷಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2 ಗಂಟೆ 15 ನಿಮಿಷದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4 ಗಂಟೆಯಿಂದ 4 ಗಂಟೆ 30 ನಿಮಿಷಕ್ಕೆ ಭಾಷಾ ಸಂಗಮ ಕಾರ್ಯಕ್ರಮ, 4 ಗಂಟೆ 30 ನಿಮಿಷದಿಂದ 5 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ, 5 ಗಂಟೆಯಿಂದ 7 ಗಂಟೆ 35 ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7 ಗಂಟೆ 35 ನಿಮಿಷದಿಂದ 7 ಗಂಟೆ 45 ನಿಮಿಷಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7 ಗಂಟೆ 45 ನಿಮಿಷದಿಂದ 8 ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8 ಗಂಟೆಯಿಂದ 8 ಗಂಟೆ 15 ನಿಮಿಷಕ್ಕೆ ಕೆಎಲ್ಇ ಕೃಷಿಮಿತ್ರ ಕಾರ್ಯಕ್ರಮ, 8 ಗಂಟೆ 15 ನಿಮಿಷದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ 2024 ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಗಾಂಧಿವಾದಿಗಳಾದ ಪ್ರೊಫೆಸರ್ ಜಿಬಿ ಶಿವರಾಜಿ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ
0: ಸರ್. ಮೊದಲನೇದಾಗಿ, ಈ ಗಾಂಧೀಜಿಯವರ ಪ್ರಭಾವ ನಿಮ್ಮ ಮೇಲೆ ಯಾವಾಗಿಂದ ಬೀರ್ತು ಮತ್ತು ಯಾಕಾಗಿ?
1: ಇದೊಂದು ಅಪೂರ್ವ ಅವಕಾಶ ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ನಾವು ಓದಿದ್ದನ್ನ, ಕೇಳಿದ್ದನ್ನ, ತಿಳಿದಿದ್ದನ್ನ, ಅರ್ಥ ಮಾಡಿಕೊಂಡಿದ್ದನ್ನ ನಾವು ಸಮಾಜಕ್ಕೆ ತಲುಪಿಸ್ತಕ್ಕಂಥ ಅವಶ್ಯಕತೆ ಹಿಂದೆಂದಿಗಿಂತಲೂ ಇಂದು ಇದೆ. ಆ ಕಾರಣದಿಂದ ನಮ್ಮ ಶಿಕ್ಷಕ ವೃತ್ತಿ ಕೇವಲ ಪಠ್ಯಕ್ರಮಕ್ಕೆ, ನನ್ನ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾದದ್ದೇ ಅರ್ಥ ಕಳ್ಕೊಳ್ತದೆ. ಅದಕ್ಕಾಗಿ ಎ ಟೀಚರ್ ಇಸ್ ಎ ಟೀಚರ್ ನಾಟ್ ಓನ್ಲಿ ಫಾರ್ ಇ ಸ್ಟೂಡೆಂಟ್ಸ್, ಈ ಇಸ್ ದಿ ಟೀಚರ್ ಫಾರ್ ದಿ ಎಂಟೈರ್ ಸೊಸೈಟಿ ಅನ್ನೋ ಮಾತಿದೆ. ಆಮೇಲೆ ನಮಗೆ ನಿವೃತ್ತಿಯ ನಂತರವೂ ಸಮಾಜದ ಋಣದಲ್ಲಿ ಇದ್ದೀವಿ ನಾವು. ಅದರಿಂದ ಇದೊಂದು ಸಾರ್ಥಕ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಅದೃಷ್ಟವೋ ಏನೋ, ನಾನು ರಾಜ್ಯಶಾಸ್ತ್ರದ ಉಪನ್ಯಾಸಕನಾಗಿದ್ದರಿಂದ ಅದು ನಮ್ಮ ಪಠ್ಯಕ್ರಮದಲ್ಲಿತ್ತು, ಗಾಂಧೀವಾದ ಅಂತ. ಸೊ ಅದನ್ನು ನಾವು ಬೋಧಿಸ್ತಕ್ಕಂಥ ಅಪೂರ್ವ ಅವಕಾಶ ನನಗಿತ್ತು. ಕಳೆದ 31 ವರ್ಷಗಳ ಕಾಲ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುವಾಗ ಸುಮಾರು 1000 ಮಕ್ಕಳನ್ನು ಈ ಗಾಂಧಿ ವಿಚಾರಗಳಿಗೆ ತೆಗೆದುಕೊಂಡು ಹೋಗಬೇಕಾದ್ರೆ ನನ್ನಲ್ಲೇ ಆ ಅರಿವು, ಆಳವಾದಂಥ ಅಧ್ಯಯನ ಬಹಳ ಅವಶ್ಯಕ. ಆ ಕಾರಣದಿಂದ ನಾನು ಮಕ್ಕಳಿಗೆ ಪಾಠ ಮಾಡುವಾಗ ಹೇಳ್ತಾ ಇದ್ದೆ, ಗಾಂಧಿವಾದದ ಪಾಠ ಪ್ರಾರಂಭ ಮಾಡುವಾಗ, ನಿಮಗೆ ಪರೀಕ್ಷೆಯ ಗಾಂಧಿ ಬೇಕೋ ಬದುಕಿನ ಗಾಂಧಿ ಬೇಕು ಅಂತ. ಆ ಮಕ್ಕಳು ಎಷ್ಟು ಚೆನ್ನಾಗಿ ಹೇಳರು ಅಂತಂದರೆ, ಸರ್ ಪರೀಕ್ಷೆಯ ಗಾಂಧಿ 2 ಗಂಟೆಗೆ ಮುಗಿದೋಗ್ತದೆ, ಆದರೆ ಬದುಕಿನ ಗಾಂಧಿನ ವಿವರವಾಗಿ ಹೇಳಿ ಅಂತ. ನಾನು ಇದುವರೆಗೂ ನನ್ನ ವಿಚಾರಗಳನ್ನು ಹಂಚಿಕೊಳ್ಳುವ ಹಲವು ಸಂದರ್ಭಗಳನ್ನು ನೋಡಿದ್ದೇನೆ. ನಾವು ಕೊಡುವ ವಿಚಾರವು ಅವರ ಮನ ತಟ್ಟುವಂತಿದ್ದರೆ, ಅವರ ಹೃದಯ ತಟ್ಟುವಂತಿದ್ದರೆ, ಎಷ್ಟು ಆಸಕ್ತಿಯಿಂದ ತನ್ಮಯತೆಯಿಂದ ಕೇಳ್ತಾರೆ ಅಂತಂದರೆ, ಖಂಡಿತ ಯುವಕರಲ್ಲಿ ದೋಷ ಇಲ್ಲ, ಅದನ್ನು ತಲುಪಿಸುವ ಒಂದು ವ್ಯವಸ್ಥೆಯಲ್ಲೇ ದೋಷ ಇದೆ. ಹಾಗಾಗಿ ನನಗಿದೊಂದು ಜೊತೆಗೆ ಬೋಧನಾ ಒಂದು ಭಾಗವೂ ಆಗಿತ್ತು. ನಿವೃತ್ತಿಯ ನಂತರ ನಾನು ಈ ಒಂದು ಗಾಂಧಿ ವಿಚಾರಗಳಿಗೆ ತೊಡಗಿಸ್ಕೊಳ್ತಕ್ಕಂಥ ಮನಸ್ಸನ್ನು ಭಾಳಷ್ಟು ಜನ ಹಿರಿಯರು ನೋಡಿದರು. ಹಾಗಾಗಿ ನನಗೆ ಬೆಂಗಳೂರು ಗಾಂಧಿ ಭವನದ ಅಂದಿನ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಓ ಶ್ರೀನಿವಾಸಯ್ಯ ಅವರನ್ನು ನಾನು ದೂರದರ್ಶನದಲ್ಲಿ ಸಂದರ್ಶನ ಮಾಡ್ತಾ ಇದ್ದೆ. ಅವರು ನಾನು ತಯಾರು ಮಾಡಿಕೊಂಡಿದ್ದೆಲ್ಲ ನೋಡಿ ಗಾಂಧಿ ಭವನದ ಸೇವೆಗೆ ಬನ್ನಿ ಅಂತ ಕರೆದರು. ನಾನು ಗಾಂಧಿ ಸೇವೆಗೆ ಯಾವುದಾದ್ರೂ ಅವಕಾಶ ಸಿಕ್ಕಿದಾಗ ಯಾರೂ ತಿರಸ್ಕರಿಸಲ್ಲ. ಸೊ ನಾನು ಹಾಗಾಗಿ ಆಕರ್ಷಿತನಾದೆ, ಅಲ್ಲಿ ಹೋದೆ, ಸ್ವಲ್ಪ ನನಗೆ ಅವಕಾಶ ದೊರಕಿತು. ಸುಮಾರು 7-8 ವರ್ಷಗಳ ಕಾಲ ಅವರ ಜೊತೆ ನಾನು ಕೆಲಸ ಮಾಡಿದಂಥ ಅಪೂರ್ವ. ಹೀಗಾಗಿ ನಾನು ಇಂದು ಗಾಂಧಿ ವಿಚಾರಗಳ ಬಗ್ಗೆ ಶಿಬಿರಗಳನ್ನು ಮಾಡ್ತೇವೆ, ಸಾಹಿತ್ಯಗಳ ರಚನೆಯಲ್ಲಿ ತೊಡಗಿಸ್ಕೊಂಡಿದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಗಾಂಧಿ ವಿಚಾರಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತಿಳಿಸುವ, ತಲುಪಿಸುವ ಒಂದು ಉತ್ತಮವಾದಂಥ ಸಂಸ್ಥೆ ಅಂತಕ್ಕಂಥ ಹೆಗ್ಗಳಿಕೆಗೂ ನಮ್ಮ ಗಾಂಧಿ ಭವನ ಅದು ಪಾತ್ರವಾಗಿದೆ. ಹೀಗಾಗಿ ಅದೊಂದು ನನಗೆ ನಿಜವಾಗಲೂ ಒಂದು ದೊಡ್ಡ ವಿಶೇಷ ಅವಕಾಶ ಅಂತ ಭಾವಿಸಿದ್ದೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ 2024 ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಗಾಂಧಿವಾದಿಗಳಾದ ಪ್ರೊಫೆಸರ್ ಜಿಬಿ ಶಿವರಾಜಿ ಅವರು. ಸರ್, ನಮ್ಮ ಕೇಳುಗರಿಗೆ ಕರ್ನಾಟಕ ಗಾಂಧಿ ಸ್ಮಾರಕ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಸ್ವಲ್ಪ ತಿಳಿಸಿ.
1: ಬಹಳ ಉತ್ತಮವಾದಂಥ ಪ್ರಶ್ನೆ. ಬಹುಶಃ ನೀವು ಗಮನಿಸಿದಿರಿ, ಹಿರಿಯರೆಲ್ಲ ಗಮನಿಸಿದ್ದಾರೆ, ಇವತ್ತು ಮಾನವೀಯ ಮೌಲ್ಯಗಳನ್ನು ನಾವು ಸಮಾಜದಲ್ಲಿ ಬಿತ್ತದೆ ಹೋದರೆ ವಿಶ್ವದ ಭಂಡಾರವೂ ಸಹ ಸಮಾಜವನ್ನು ಉದ್ಧಾರ ಮಾಡೋಕ್ಕಾಗಲ್ಲ. ಬೇಕಾಗಿರ್ತಕ್ಕಂಥದ್ದೇ ಬಹಳ ಮುಖ್ಯವಾಗಿ ಮಾನವ ಮಾನವನಾಗಿ ಬದುಕುವಂಥ ಒಂದು ವ್ಯವಸ್ಥೆ ಇರಬೇಕು. ಇಲ್ಲಾಂದರೆ ಅವನು ಕಲಿತಿದ್ದನ್ನೆಲ್ಲ ರಾಕ್ಷಸ ರೂಪಕ್ಕೆ ಪರಿವರ್ತನೆ ಮಾಡ್ಕೊಂಡಾಗ ಅದು ಸಮಾಜ ಹಾಳಾಗೋದ್ರ ಜೊತೆಗೆ ವ್ಯಕ್ತಿಯೂ ಹಾಳಾಗೋಗ್ತಾನೆ. ಇವತ್ತು ಎಲ್ಲವೂ ಇದೆ ನಮ್ಮಲ್ಲಿ, ಎಲ್ಲವೂ ಇಲ್ಲದಂತೆ ಬದುಕುವಂಥ ಸ್ಥಿತಿ ನಮ್ಮ ಕೃತಕವಾಗಿ ಸೃಷ್ಟಿ ಮಾಡಿಕೊಂಡು, ಅದು ನೀರಿನ ಸಮಸ್ಯೆ ಆಗಿರ್ಬೋದು, ಗಡಿ ಸಮಸ್ಯೆ ಆಗಿರ್ಬೋದು, ಅಥವಾ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಅಥವಾ ಆಹಾರದ ಸಮಸ್ಯೆ ಆಗಿರ್ಬೋದು, ಇವೆಲ್ಲದಕ್ಕೂ ಮೂಲ ಕಾರಣ ನಮಗೆ ಸರಿಯಾದಂಥ ಅರಿವು ಇಲ್ಲದಲೇ ಇರೋದು, ಮೌಲ್ಯಗಳನ್ನು ನಾವು ಸಮಾಜದಲ್ಲಿ ಬಿತ್ತದಲ್ಲೇ ಇರತಕ್ಕಂಥದ್ದು ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿಯೇ ಇದನ್ನು ಅರಿತಿದ್ದು ಇಡೀ ದೇಶದ ಜನ. ಸ್ವಾತಂತ್ರ್ಯ ತಂದುಕೊಟ್ರು ಗಾಂಧಿ, ದುರಂತ ಅವರು ಹತ್ಯೆಗೀಡಾದರು. ಆನಂತರ ಗಾಂಧಿ ವಿಚಾರಗಳನ್ನು ನಾವು ಜಗತ್ತು ಇವತ್ತು ಹಂಬಲಿಸ್ತಾ ಇದೆ. ಒಬಾಮಾನ ಗುರು ಮಾರ್ಟಿನ್ ಲೂಥರ್ ಕಿಂಗ್ ಒಂದು ಮಾತು ಹೇಳ್ತಾರೆ, ಬಹಳ ಹೆಮ್ಮೆಯಿಂದ ಮಾತಾಡ್ತಾರೆ. ಯಾಕೆಂದರೆ ಗಾಂಧಿ ವಿಚಾರಗಳನ್ನು ಏನಾದರೂ ಅವನು ಒಂದು ಭಾಷಣದ ಮುಖಾಂತರ ಕೇಳದೇ ಇದ್ದಿದ್ದರೆ ಒಬಾಮಾ ಅಧ್ಯಕ್ಷರಾಗ್ತಿರ್ಲಿಲ್ಲ. ಅದನ್ನೇ ಒಬಾಮಾ ಹೇಳ್ತಾರೆ ಪಾರ್ಲಿಮೆಂಟ್ ಮೆಂಬರ್ಸ್ನ 2010 ಅವರು ಅಡ್ರೆಸ್ ಮಾಡಿ ಹೇಳ್ತಾರೆ, ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಸ್ ದಿ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಬಿಕಾಸ್ ಆಫ್ ಯುವರ್ ಗಾಂಧಿ ಅಂತ. ಆ ಘಟನೆಯನ್ನು ಹೇಳ್ತೀನಿ ನಾನು ಸಂದರ್ಭ ಬಂದಾಗ. ಈಗ ನಿಮ್ಮ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದನ್ನು ನಾವು ಇಡೀ ಜಗತ್ತು, ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾನೆ ಗಾಂಧಿ ಈ ಜಗತ್ತಿಗೆ ಅನಿವಾರ್ಯ, ಮರತರೆ ವಿಶ್ವದ ನಾಶ ಅಂತ ಹೇಳಿದ. ಒಬಾಮಾ ಮಣಿಭವನಿಗೆ ಬಂದು ಅದು ಭಾಷಣದಲ್ಲೂ ದಾಖಲೆ ಮಾಡಿದ್ದಾರೆ. ಒಂದು ಆ ಮಣಿಪುರ್ ವಿಸಿಟರ್ಸ್ ಡೈರಿಲಿ ಬರೆದಿದ್ದಾರೆ, ಅದು ನೀವು ನೋಡಬೇಕು. ಗಾಂಧಿ ಈಸ್ ಹೀರೋ ನಾಟ್ ಜಸ್ಟ್ ಇಂಡಿಯಾ, ಈಸ್ ದಿ ಹೀರೋ ಆಫ್ ದಿ ವರ್ಲ್ಡ್ ಅಂತಾರೆ. ನೊಬೆಲ್ ಪ್ರಶಸ್ತಿ ಪಡೆದಂಥ ಒಬ್ಬ ರೊಮಾರೊಲಾ ಅಂತಕ್ಕಂಥವ್ನು ಹೇಳ್ತಾನೆ ಗಾಂಧಿ ಈಸ್ ಅನದರ್ ಯೇಸು ಆನ್ ಅರ್ತ್ ಅಂತಾನೆ. ಇದನ್ನೆಲ್ಲ ನೋಡಿದೆ, ನಮ್ಮದು ಏನಲ್ಲ, ನಮ್ಮ ದೇಶದಲ್ಲಿ ಇದೊಂದು ದೊಡ್ಡ ಒಂದು ದೊಡ್ಡ ಆಸ್ತಿ. ಇವರು ಇಡೀ ಮನುಕುಲಕ್ಕೆ, ಕೆಲವರು ಹೇಳ್ತಾರೆ ಗಾಂಧಿ ಈಸ್ ರೆಲೆವೆಂಟ್ ಟುಡೇ, ನೋ, ಈ ಈಸ್ ರೆಲೆವೆಂಟ್ ಆಸ್ ಲಾಂಗ್ ಆಸ್ ದಿಸ್ ಹ್ಯೂಮನ್ ವರ್ಲ್ಡ್ ಸರ್ವೈವ್ಸ್. ಸದಾಕಾಲ ಮನುಕುಲ ಇರುವವರೆಗೂ ಬಹಳಷ್ಟು ಇದೆ. ಹೀಗಾಗಿಯೇ ನಮ್ಮ ಗಾಂಧಿ ವಿಚಾರ, ಇನ್ಕ್ಲೂಡಿಂಗ್ ನೆಹರು, ರಾಜೇಂದ್ರ ಪ್ರಸಾದ್, ಪಟೇಲು, ಮೌಲಾನಾ ಅಬ್ದುಲ್ ಆಜಾದ್ ಇವರೆಲ್ಲ ನೋಡಿದ್ರು. ಇವತ್ತು ನಾವು ಇದನ್ನೇನಾದರೂ ಬಿತ್ತದೆ ಹೋದರೆ, ಈ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸದೆ ಹೋದರೆ ಖಂಡಿತ ದೊಡ್ಡ ಅನರ್ಥ ಉಂಟಾಗುತ್ತೆ. ಆ ಕಾರಣಕ್ಕೋಸ್ಕರ ಆ ಮೌಲ್ಯಗಳಿದ್ದಾವೆ. ಗಾಂಧಿ ಎಲ್ಲ ಮಾನವೀಯ ಮೌಲ್ಯಗಳ, ಇಡೀ ವಿಶ್ವದ ಮಾನವೀಯ ಮೌಲ್ಯಗಳ ಸಾರ ಸಂಗ್ರಹ ರೂಪ, ಗಣ್ಯರೊಬ್ಬರು ಹೇಳಿರೋ ಮಾತು. ಸೊ ಅದಕ್ಕೆ ಯೋಚನೆ ಮಾಡಿದರು ಹೇಗೆ ತಲುಪಿಸೋದು ಅಂತ. ಸೊ ಅದಕ್ಕೆ ಒಂದು ಕರೆ ಕೊಟ್ಟರು, ಎಲ್ಲ ಒಂದು ನಿಧಿ ಪ್ರಾರಂಭ ಮಾಡೋಣ, ನಾವು ಸಂಗ್ರಹ ಮಾಡೋಣ, ಸಂಗ್ರಹ ಮಾಡಿ ವಿಚಾರಗಳನ್ನು ತಲುಪಿಸೋಣ ಅಂತ ಹೇಳಿದ್ರು. ಗಾಂಧಿ ಸ್ಮಾರಕ ನಿಧಿಯನ್ನು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಪ್ರಾರಂಭ ಮಾಡಿದರು. ಸೊ ಅದರ ನಂತರ ಆಯಾ ರಾಜ್ಯದಲ್ಲೂ ಎಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟರಲ್ಲ, ಪ್ರತಿ ರಾಜ್ಯದಲ್ಲೂ ಇರಲಿ ಅಂತ. ಈ ನಿಧಿ ಗಾಂಧಿ ವಿಚಾರಗಳ ಪ್ರಚಾರಕ್ಕಾಗಿ, ಸಮಾಜದಲ್ಲಿ ಬಿತ್ತುವುದಕ್ಕಾಗಿ ಇದು ಪ್ರಾರಂಭ ಮಾಡಿದರು. ನಮ್ಮಲ್ಲಿ 1949 ಕರ್ನಾಟಕದಲ್ಲೂ ಪ್ರಾರಂಭ ಮಾಡಿದರು. ಈಗ ಗಾಂಧಿ ಸ್ಮಾರಕ ನಿಧಿ ಇದೆಯಲ್ಲ, ಶಿವಾನಂದ ಸರ್ಕಲ್ಲಿದೆ, ಅದಕ್ಕೆ ಕಟ್ಟಡ, ಆನಂತರ ಕಟ್ಟಡ ಆಯಿತು. 1965 ರಾಜೇಂದ್ರ ಪ್ರಸಾದ್ ಉದ್ಘಾಟನೆ ಮಾಡಿದರು. ಇವತ್ತು ಅದೊಂದು ಬಹಳ ಚೆನ್ನಾಗಿ ವ್ಯವಸ್ಥಿತವಾದಂಥ ಒಂದು ಸಂಸ್ಥೆಯಾಗಿ ಬೆಳೀತಾ ಇದೆ. ಅದನ್ನು ನಾನು ಅದಕ್ಕೆ ಸಾಮಾನ್ಯ ಹೇಳ್ತಿರ್ತೀನಿ, ಬರೀ ಗಾಂಧಿ ಕಟ್ಟಡದೊಳಗೋ ನಮ್ಮ CD ಒಳಗಡೋ ಗ್ರಂಥಾಲಯದಲ್ಲೂ ಕೂಡ ಹಾಕೊಂಡ್ರಾಗಲ್ಲ. ಇಂದಿನ ಯುವಕರಿಗೆ ನಾವು ಮೂಲೆ ಮೂಲೆಯಲ್ಲಿ ತಲುಪಿಸುವ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಬಹುಶಃ ನಿಮಗೆ ಆಶ್ಚರ್ಯ ಆಗ್ತದೆ, ಹೆಮ್ಮೆ ಆಗುತ್ತೆ ನಮಗೆಲ್ಲ. ಇವತ್ತು ಗಾಂಧಿಯ ವಿಚಾರಗಳು ಅವಶ್ಯಕ ಅನ್ನೋದನ್ನು ಮರಗಂಡಂಥ ಚೈನಾ ದೇಶ, ಚೈನಾದ ಬಗ್ಗೆ ಏನು ಭಾವನೆ ಇದೆ, ನಮ್ಮ ಎಲ್ಲ ವಿಚಾರಗಳನ್ನು ಅದು ವಿರೋಧಿಸುತ್ತೆ, ಅವ್ರದೇ ಬೇರೆ ಇತ್ಯಾದಿ ಇಲ್ಲ. ಚೈನಾದಲ್ಲಿ ದಾಖಲೆ ಇದೆ, ನಿಮಗೆ ತೋರಿಸ್ತೀನಿ. 2012 ಚೈನಾದಲ್ಲಿ ಪ್ರೀ ಪ್ರೈಮರಿಯಿಂದ ವಿಶ್ವವಿದ್ಯಾನಿಲಯದ ಮಟ್ಟದವರೆಗೂ ಗಾಂಧಿ ವಿಚಾರಗಳನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕಂಪಲ್ಸರಿ ಮಾಡಿದ್ದಾರೆ, ಹೆಮ್ಮೆ ವಿಷಯ. ಅಷ್ಟೇ ಅಲ್ಲ, PN ಹಜರತ್ ಒಂದು ಪುಸ್ತಕ ಬರೆದಿದ್ದಾರು, ಗಾಂಧಿ ಏನ್ ಔಟ್ಸ್ಟ್ಯಾಂಡಿಂಗ್ ಲೀಡರ್ ಅಂತ, ಗಾಂಧಿ ಅಮೋಘ ನಾಯಕ ಅಂತ. ಅದು 2 ಭಾಷಾಂತರ ನಮ್ಮ ಕನ್ನಡದಲ್ಲಾಗಿದೆ, 23 ವಿದೇಶಿ ಭಾಷೆಗಳಿಗೆ ಭಾಷಾಂತರ ಆಗಿದೆ ಆ ಪುಸ್ತಕ. ಹೈಯೆಸ್ಟ್ ಸೇಲ್ಸ್ ಇನ್ ಚೈನಾ. ಇದು ಹೇಗೆ ಸಾಧ್ಯ ಆಯಿತು? ನಾವು ನಮ್ಮ ಭಾವನೆಗಳೇ ಬೇರೆ ಬೇರೆ. ಇವತ್ತು ಜಗತ್ತಿಗೆ ಬಿನ್ ಲ್ಯಾಡನ್ನು, ನನಗೆ ಆ ಪೇಪರ್ ಕಟ್ಟಿಂಗೇ ಕೊಡ್ತೀನಿ ನಿಮಗೆ, ಆತನ ಹೊಡೆದು ಹಾಕಿದ ಮೇಲೆ ಅಲ್ಲಿ ಅಮೆರಿಕದ ಇವರು ಕೊನೆಗೆ ಅದನ್ನೆಲ್ಲ ಸಂಗ್ರಹ ಮಾಡಿ ನೋಡ್ತಾರೆ. ಅಲ್ಲಿ ಗಾಂಧಿ ವಿಚಾರಗಳ ಬಗ್ಗೆ ಅವನು ಆಸಕ್ತಿ ತೋರಿಸಿದ್ದನ್ನು ಅಲ್ಲಿ ದಾಖಲೆ ಇದೆ. ಎಂಥವ್ರಿಗೂ ಬೇಕು. ನಾವು ಜಗತ್ತಲ್ಲಿ ಓದಲ್ಲೆಲ್ಲ ಎಲ್ಲರೂ ಸಾಮಾನ್ಯ, ನಾವು ಹಿಂದಿನವರು, ಈಗಿನವರು, ಮುಂದಿನವರು ಹಂಬಲಿಸೋದು ಉತ್ತಮತನಕ್ಕಾಗಿ, ಉತ್ತಮ ಬದುಕಿಗಾಗಿ. ಅದೆಲ್ಲಿ ಸಿಗುತ್ತೆ? ದಿಢೀರ್ನ ಎಲ್ಲೋ ಮೆಡಿಕಲ್ ಶಾಪ್ ಇನ್ನೊಂದ್ರಲ್ಲಿ ಸಿಗೋದಲ್ಲ. ಇದನ್ನು ನಾವು ನಮಗೆ ಅಕ್ವೈರ್ ಮಾಡ್ಕೋಬೇಕು. ಅದನ್ನು ಹೇಗೆ ಸಿಗಬೇಕು? ಆ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಹಾಗಾಗಿ ನಮ್ಮ ಬದುಕು ಸಾರ್ಥಕ ಆಗಬೇಕಾದರೆ ಈ ಮೌಲ್ಯಗಳು ಮುಖ್ಯ. ಆ ಉದ್ದೇಶದಿಂದ ಇವತ್ತು ಸಾರ್ಥಕ ಕೆಲಸ ಮಾಡ್ತಾ ಇದೆ. ನಿಮಗೆ ಆಶ್ಚರ್ಯ ಆಗ್ತದೆ, ಹಲವು ಪ್ರಥಮಗಳಿಗೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅದು ಹೆಸರುವಾಸಿಯಾಗಿದೆ. ನಮ್ಮ ರಾಜ್ಯದಲ್ಲೇ ಮೊದಲು ಗಾಂಧಿ ಸೇವಾ ಪ್ರಶಸ್ತಿ ದೆಹಲಿ ಇದೆ, ರಾಷ್ಟ್ರಮಟ್ಟದಲ್ಲಿದೆ, 1 ಕೋಟಿ ಇದೆ. ಆದರೆ ನಾವು ನಮ್ಮ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರು ಇವನವರೆಲ್ಲ ಅವರು ಮನವಿ ಮಾಡ್ಕೊಂಡಾಗ ಮುಖ್ಯಮಂತ್ರಿಗಳು ತಕ್ಷಣ ಸ್ಪಂದಿಸಿ ಗಾಂಧಿ ಸೇವಾ ಪ್ರಶಸ್ತಿ 5 ಲಕ್ಷ ರೂಪಾಯಿ ಮೊತ್ತದ ಸೇವೆ ಯಾರು ಸಾಧನೆ ಮಾಡಿದರೋ, ಏಕೆಂದರೆ ಅವರಿಗೆ ಹಣ ಕೊಡೋದರಿಂದ ಅಲ್ಲ, ಇಂಥವರನ್ನು ಸಮಾಜದಲ್ಲಿ ಗೌರವಿಸುವುದರಿಂದ, ಇಂಥವರ ವಿಚಾರಗಳನ್ನು ನಾವು ಸಮಾಜಕ್ಕೆ ಬಿತ್ತುವುದರಿಂದ ಈ ಸಮಾಜ ಉಳಿಯುತ್ತೆ ಅಂತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಿನಲ್ಲಿ ಬಿತ್ತಬೇಕು. ಅದಕ್ಕಾಗಿಯೇ ಈ ಥರದೊಂದು ಪ್ರಶಸ್ತಿ ಹಾಕಿದ್ರು. ನಿಮ್ಗೆ ಇನ್ನೊಂದು ಆಶ್ಚರ್ಯ ಆಗ್ತದೆ, ನಮ್ಮ ಗಾಂಧಿ ಭವನಕ್ಕೆ ಕಳೆದ 3 ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಬಂದಿದ್ರು. ನಮ್ಮ ಅಧ್ಯಕ್ಷರು ಒಂದು ಮನವಿ ಮಾಡಿದರು, ಇವತ್ತು ಇಡೀ ಸಮಾಜ ನೋಡ್ತಾ ಇದ್ದೀರಿ ಮೆಟೀರಿಯಲಿಸ್ಟಿಕ್ ಆಗಿದೆ, ಆಮೇಲೆ ಎಲ್ಲ ಯಂತ್ರಗಳ ದಾಸರಾಗಿಬಿಟ್ಟಿದ್ದಾರೆ. ಇದರ ಬೇಡ ಅಂತ ಅಲ್ಲ, ಅದು ಮನುಕುಲದ ಏಳಿಗೆಗಾಗಿರಬೇಕು. ಗಾಂಧಿ ಯಂತ್ರದ ವಿರೋಧಿ ಅಲ್ಲ, ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಗಾಂಧಿ ಯಂತ್ರದ ವಿರೋಧಿ ಅಲ್ಲ, ಮಾನವನ ಬದುಕು ಕಿತ್ತು ತಿನ್ನುವ ಯಂತ್ರ ಬೇಡ. ಸೊ ಹಾಗಾಗಿ ಅವನ್ನೆಲ್ಲ ನಾವು ವಿಚಾರಗಳನ್ನ ಬಿತ್ತುವ ಕೆಲಸದಿಂದ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ಅವರು ನೋಡಿದ್ರು. ಅವ್ರನ್ನ ಆಹ್ವಾನ ಮಾಡಿದಾಗ ನಮ್ಮ ಅಧ್ಯಕ್ಷರು ಒಂದು ಮನವಿ ಮಾಡಿಕೊಂಡ್ರು, ಇವತ್ತು ವಿದ್ಯಾರ್ಥಿಗಳು, ಯುವಜನರು ಹತಾಶರಾಗಿದ್ದಾರೆ, ದ್ವಂದ್ವದಲ್ಲಿದ್ದಾರೆ. ಈಗ ನಾನು ಸಾಮಾನ್ಯ ಹಲವು ಇದರಲ್ಲಿ ನೋಡಿದೀವಿ ನಾವು, ಕೊನೆಗೆ ಒಪ್ಪಿಕೊಳ್ತಾರೆ, ಹೌದು ಮೌಲ್ಯಗಳಿಲ್ಲದೆ ಹೋದರೆ ನನ್ನ ಮಕ್ಕಳು ಬೇಡ, ನನಗೆ ನನ್ನ ಕುಟುಂಬವೂ ಬೇಡ, ನನ್ನ ಸಮಾಜವೂ ಬೇಡ. ಮೌಲ್ಯಗಳಿಲ್ಲದವ್ರು ನನ್ನೂ ಗುರುತಿಸಲ್ಲ ಸಮಾಜ, ಅದಕ್ಕಾಗಿಯೇ ಬೇಕು. ಸೊ ಅದಕ್ಕೆ ನೋಡಿ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ ಮಾತನ್ನು ಹೇಳಿದರು, ಇದು ಜೊತೆಗೆ ಒಬಾಮಾ ಹೇಳಿದ ಮಾತನ್ನು ಹೇಳಿ ನೋಡಿ. ಇದನ್ನು ನಾವೇನು ಮಾಡಬೇಕು ಅಂದರೆ, ಜಿಲ್ಲೆಗೊಂದು ಗಾಂಧಿ ಭವನ ಮಾಡೋಣ. ಗಾಂಧಿ ಭವನ ಅಂದರೆ ಬರೀ ಕಟ್ಟಡ ಅಲ್ಲ, ಅಲ್ಲಿ ಬರೀ ಗಾಂಧಿ ವಿಚಾರ ಅಲ್ಲ, ಗಾಂಧಿ, ಬುದ್ಧ, ಬಸವೇಶ್ವರ, ಅಂಬೇಡ್ಕರ್, ಮೊಹಮ್ಮದ್ ಪೈಗಂಬರ್, ಜೀಸಸ್, ಈ ಎಲ್ಲ ದಾರ್ಶನಿಕರು, ಚಿಂತಕರು, ಸಾಧಕರು ಏನು ಹೇಳಿದಾರೋ ಆ ವಿಚಾರಗಳನ್ನೆಲ್ಲ ನಾವು ಸಮಾಜಕ್ಕೆ ಬಿತ್ತುವ ಕೆಲಸವೂ ಆಗಬೇಕು. ಇವತ್ತು ಕೃಷಿಕರಿಗೆ ಬೇಕು ಮೌಲ್ಯಗಳು ಬೇಡ ಅಂತ ಯಾರು ಹೇಳಲ್ಲ, ವಿದ್ಯಾರ್ಥಿಗಳಿಗೆ ಬೇಕು, ನೌಕರರಿಗೆ ಬೇಕು, ಅಧಿಕಾರಿಗಳಿಗೆ ಅವಶ್ಯಕವಾಗಿರ್ತಕ್ಕಂಥದ್ದು ಅದನ್ನೆಲ್ಲ ನಾವು ಬಿತ್ತದೆ ಹೋದರೆ, ಆಮೇಲೆ ಜನಪ್ರತಿನಿಧಿಗಳಿಗೆ ಬೇಕು. ನೋಡ್ತಾ ಇದ್ರಿ ಇವತ್ತು ರಾಜಕೀಯ ಎಂದ ದ್ವಂದ್ವ, ನಮಗೆ ಬಾಸರ ಬೇಸತ್ತು ನೋಡುವಂಥ ಸ್ಥಿತಿಯಾಗಿದೆ. ಗಾಂಧಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಆಗಲೇ, ರಾಜಕೀಯದ ಬಗ್ಗೆ ಅವರು ಹೇಳಿರುವ ಮಾತು ಎಷ್ಟು ಶತಮಾನ ಆದರೂ ಹೋಗಲ್ಲ. ಪಾಲಿಟಿಕ್ಸ್ ಫಾರ್ ಮೀ ಈಸ್ ಎ ಸ್ಪಿರಿಚುಯಲ್ ಅವೊಕೇಶನ್ ಅಂತಾರೆ. ರಾಜಕೀಯ ನನ್ನ ಪಾಲಿಗೆ ಆಧ್ಯಾತ್ಮ ಪರಿಪಾಲನೆ. ಇವತ್ತು ನೋಡ್ತಾ ಇದ್ದೀರಿ ನಾವು ಇದನ್ನು, ಇಲ್ವೇ ಸುಳ್ಳ ಅದು, ಆಗಲ್ವೇ ಅದು, ನನ್ನ ಕೈಲಿ ಪಾಲಿಸೋಕ್ಕಾಗಲ್ಲ ಅಂತಂದ್ರೆ ಸಾರಾಸಗಟಾಗಿ ತಿರಸ್ಕರಿಸುವಂತ ಕೆಲಸ ಮಾಡಿದ ಸಮಾಜ ಉಳಿಯುತ್ತೇನೆ. ನಮ್ಮ ಅಧ್ಯಕ್ಷರು ಮನವಿ ಮಾಡಕ್ಕೆ ಮುಖ್ಯಮಂತ್ರಿ ಹೇಳಿದ್ ಹೌದಲ್ವಾ, ಇದು ಬೇಕೇ ಬೇಕು, ಅದು ಜಿಲ್ಲೆಗೊಂದು ಗಾಂಧಿ ಭವನ ಮಾಡಿ ಈ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಆದೇಶ ಮಾಡಿ, ಮುಂದಿನ ಬಜೆಟ್ನಲ್ಲೇ ಜಿಲ್ಲೆಗೆ 3 ಕೋಟಿ ರೂಪಾಯಿಯಂತೆ 90 ಕೋಟಿ ರೂಪಾಯಿನ ಮೀಸಲಾಗಿಟ್ಟು ಅದನ್ನು ಈಗ ಎಲ್ಲ ಜಿಲ್ಲೆಗಳಿಗೂ ರವಾನೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದರಲ್ಲೂ ನಾವು ಪ್ರಥಮವಾಗಿದ್ದೇವೆ. ಟೆಕ್ಸ್ಟ್ ಬುಕ್, ಈಗ ನಾವೊಂದು ವಿಚಾರ ಸಂಕಿರಣ ಏರ್ಪಡಿಸಿದ್ವಿ, ಅಲ್ಲಿ ಗಾಂಧಿ ಬೊಮ್ಮಗಳನ್ನೆಲ್ಲ ನಾನು ಆಹ್ವಾನಿಸ್ಬಿಟ್ಟಿ. ಅಂದಿನ ಕಮಿಷನರ್ ನೋಡಿಬಿಟ್ಟು, ಅಯ್ಯೋ ಈ ವಿಚಾರಗಳು ಇವತ್ತಿನ ಯುವಕರಿಗೆ ಕೊಡದೆ ಹೋದ್ರೆ ನಾವು ಉಳಿಯೋದಿಲ್ವಲ್ಲ, ಯಾವ ನೀವು ವಿಶ್ವವಿದ್ಯಾಲಯದ ಶಿಕ್ಷಣವು ಅರ್ಥ ಕಳ್ಕೊಂಡ್ಬಿಡ್ತದೆ ಅಂತ. ಅದಕ್ಕೆ ಏನು ಮಾಡಿದ್ರು, ಆಶ್ಚರ್ಯಪಟ್ಟು ಕೊನೆಗೊಂದು ಸರ್ಕ್ಯುಲರ್ನು, ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಎಂಟೈರ್ ಕಂಟ್ರಿ, ಎ ಡಿಪಾರ್ಟ್ಮೆಂಟ್ ಇಸ್ ಇಶ್ಯೂಡ್ ಎ ಸರ್ಕ್ಯುಲರ್ ಟು ಸ್ಟಾರ್ಟ್ ಗಾಂಧಿ ಸ್ಟಡಿ ಸೆಂಟರ್ಸ್ ಇನ್ ಆಲ್ ದಿ ಕಾಲೇಜಸ್ ಆಫ್ ದಿ ಕರ್ನಾಟಕ. ಇಶ್ಯೂ ಮಾಡಿದ್ರು. ಈಗ ಅದಕ್ಕೆ ಸುಮಾರು ಗಾಂಧಿ ಅಧ್ಯಯನ ಕೇಂದ್ರಗಳು ಮಾಡಿದ್ದಾವೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಈ ಗಾಂಧಿ, ಅಂಬೇಡ್ಕರ್, ಗಾಂಧಿ, ಭಗತ್ ಸಿಂಗ್ ಇದನ್ನೆಲ್ಲ ಸ್ವಲ್ಪ ವಿರುದ್ಧದ ಇದನ್ನ ಮಕ್ಕಳು ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಅದಲ್ಲ, ವಾಸ್ತವ ಸ್ಥಿತಿನೇ ಬೇರೆ. ವಾಸ್ತವ ಸ್ಥಿತಿಯನ್ನು ಮಕ್ಕಳಿಗೆ ತಲುಪಿಸಬೇಕು. ಯಾವುದೋ ಒಂದು ವ್ಯಕ್ತಿಯನ್ನು ಒಂದು ಸಂದರ್ಭಕ್ಕೆ ಆಧಾರದ ಮೇಲೆ ಅವನ್ನು ಅಳಿತಕ್ಕಂಥ ಕೆಲಸ ಯಾವತ್ತೂ ಯಾರೂ ಮಾಡಬಾರದು. ಆ ಕಾರಣಕ್ಕೋಸ್ಕರನೇ ನಾವು ಅವರ ಜೊತೆಯಲ್ಲಿ ಬೆಸೆಯುವಂಥ ಕೆಲಸವನ್ನು ಮಾಡಿಕೊಂಡು ಬರಬೇಕು. ಇದು ವಿಷಯದಲ್ಲಿ ಇದರಲ್ಲೂ ಸಹ ನಾವು ಹಲವು ಕರ್ನಾಟಕ ಗಾಂಧಿ ಸ್ಮಾರಕದಲ್ಲಿ ಹಲವು ಸಾಹಿತ್ಯಗಳನ್ನು ಪ್ರಕಟಣೆ ಮಾಡಿದೆ. ಅದರಲ್ಲೂ ನಾವು ವಿಶೇಷವಾಗಿ ಜ್ಞಾಪಿಸ್ಕೋಬೇಕು, ಪಂಚಾಯತ್ ರಾಜ್ ಅಂದಿನ ಸಚಿವರಾಗಿರ್ತಕ್ಕಂಥವರು 150 ಪುಸ್ತಕಗಳನ್ನು ನಮ್ಮ ಗಾಂಧಿ, ಯಾಕೆಂದರೆ ಹಳ್ಳಿಗಳ ಅಭಿವೃದ್ಧಿನೇ ಮುಖ್ಯವಾಗಿ ಗಾಂಧಿ ಕನಸೋದು. ಭಾರತದ ಜೀವ ಆತ್ಮ ಇರುವುದು ಹಳ್ಳಿಗಳಲ್ಲಿ ಅಂತಾರೆ ಅವರು, ಆತ್ಮ ಇರೋದು ಹಳ್ಳಿಗಳಲ್ಲಿ ಅಂತಾರೆ. ಅದನ್ನು ನಾವು ತೆಗೆದುಕೊಂಡು ಹೋಗದೆ ಹೋದ್ರೆ ಹಳ್ಳಿಗಳು ಇವತ್ತು ಏನಾಗಿದ್ದಾವೆ ನೋಡ್ತಾ ಇದೀವಿ ನಾವು. ಹುತ್ತದ, ದ್ವೇಷದ, ಹಲವು ದುರಭ್ಯಾಸಗಳ ಆಗರ ಆಗಿದೆ. ಅದಕ್ಕೋಸ್ಕರನೇ ಅಲ್ಲಿ ಬಿತ್ತಬೇಕು ಅಂತ ಅವರು ಕಾರ್ಯಕ್ರಮ ಹಾಕೊಂಡು ಅವರು ನಮಗೆ ಸಹಕಾರ ಕೊಟ್ಟರು, ಹಲವು ಕಾರ್ಯಕ್ರಮಗಳನ್ನು ಪ್ರಾರಂಭ. ಬಹುಶಃ ಇನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆಹರು ಹೇಳಿದ್ರ ಬಗ್ಗೆ ಒಂದು ಹೇಳಬೇಕಿಲ್ಲ. ಆ ಘಟನೆ 1937 ಕಾಂಗ್ರೆಸ್ ಮೊದಲ ಸರ್ಕಾರ ಸ್ವಾತಂತ್ರ್ಯ ಪೂರ್ವದಲ್ಲಿ ರಚನೆ ಆಗುತ್ತೆ. ಆ ರಚನೆ ಆದಾಗ ಗಾಂಧಿ ಹತ್ರ ಹೋಗ್ತಾರೆ ನೆಹರು, ಇದು ನನಗೆ ಏನು ಆದೇಶ ಕೊಡ್ತೀರಾ, ಹೇಗೆ ಆಡಳಿತ ನಡೆಸಬೇಕು ಅಂತ. ನೋಡಿ, ಈ 3 ಮರೆಯಬೇಡ. 1 ಹಳ್ಳಿಗಳನ್ನು ಮರೆಯಬೇಡ. 2 ಖಾದಿಯನ್ನು ಮರೆಯಬೇಡ. 3 ಹಿಂದೂ ಮುಸಲ್ಮಾನರ ಐಕ್ಯತೆಯನ್ನು ಮರೆಯಬೇಡ. ಏನು ಅದ್ಭುತವಾದ ಸಂದೇಶ ಕೊಟ್ಟಿದ್ದಾರೆ ನೋಡಿ. ಅದನ್ನು ನಾವು ನೋಡಿದಾಗ ಇವತ್ತು ನಾವು ದ್ವೇಷ ನೋಡ್ತಾ ಇದ್ದೀರಿ. ನಾವು ಇಡೀ ಜಗತ್ತು ಈ ದ್ವೇಷದ ಒಂದು ದೊಡ್ಡ ಆಗರವಾಗಿದೆ. ಗೊತ್ತಿದೆ ಅವರಿಗೆ. ಜಾನ್ ಎಫ್ ಕೆನಡಿನೇ ಹೇಳೋರೆ, ವಿ ಶುಡ್ ಎಂಡ್ ದಿ ವಾರ್, ಅದರ್ವೈಸ್ ವಾರ್ ವಿಲ್ ಎಂಡ್ ದಿ ಮ್ಯಾನ್ ಕೈಂಡ್ ಅಂತಾರೆ. ಅಮೆರಿಕಾದವರು ಯಾವತ್ತಿವತ್ತು ನಮ್ಮ ದೊಡ್ಡಣ್ಣ ಅಂತೀವೋ ಅವ್ರು ಎಲ್ಲ ಇದಕ್ಕೂ ನಾವು ರವಾನೆ ಮಾಡ್ತಾ ಇದ್ದಾರೋ ಆ ದೇಶದವರೇ ಹೇಳ್ತಾರೆ ಶಾಂತಿಯನ್ನು ಪ್ರತಿಪಾದನೆ ಮಾಡದೆ ಹೋದರೆ ನಾವು ಉಳಿಯೋಲ್ಲ. ಎರಡನೇ ಮಹಾಯುದ್ಧದ ಘಟನೆಯನ್ನು ನೋಡಿದ್ದೀವಿ ನಾವು. ಜಪಾನ್ ನೋಡಿದಿರ ನೀವು, ಎರಡನೇ ಮಹಾಯುದ್ಧದ ನಂತರ ಯಾವುದಾದ್ರೂ ಅಂತಾರಾಷ್ಟ್ರೀಯ ಯುದ್ಧದಲ್ಲಿ ತೊಡಗಿಸ್ಕೊಂಡಿದ್ದನ್ನ ಹೇಗೆ ಪಟ ಕಲ್ತಿದ್ದಾರೆ. ಇದು ನಾವು ಯಾಕೆ ವಿಶ್ವದ ಎಲ್ಲ ನಾಯಕರುವೆ ನಾವು ಮನಗಾಣಿಸ್ಬೋದು, ಅದನ್ನು ಅರ್ಥ ಇದನ್ನು ಜಾರಿಗೆ ತರಬಾರ್ದು. ನಿಮ್ಗೆ ಬಹುಶಃ ಇನ್ನೊಂದು ಸಂದರ್ಭ ಇಲ್ಲಿ ನೀವು ಕೇಳಿರೋದ್ರಿಂದ ಈ ಗಾಂಧಿ ಸ್ಮಾರಕ ನಿಧಿಯ ಬಗ್ಗೆ 1981 53 ಜನ ನೊಬೆಲ್ ಪ್ರಶಸ್ತಿ ವಿಜೇತರು ಇಡೀ ಜಗತ್ತಿನ ಎಲ್ಲ ನಾಯಕರನ್ನ ಮನವಿ ಮಾಡ್ಕೊಂಡವ್ರೆ. ಇಂದಿನ ರಾಜಕೀಯ ಮತ್ತು ಆರ್ಥಿಕ ಅಂಶಗಳು ಏನಿದೆ, ವಿಚಾರಗಳಿಂದೆ, ಅವುಗಳನ್ನ ಏನಾದರೂ ನಾವು ಮುಂದುವರಿಸಿದರೆ ಈ ಜಗತ್ತು ಉಳಿಯೋಲ್ಲ. ಇರುವುದೊಂದೇ ದಾರಿ, ಅದು ಗಾಂಧಿ ಮಾರ್ಗ. 53 ಜನ ನೊಬೆಲ್ ಪ್ರಶಸ್ತಿ ವಿಜೇತರು 1981 ಮನವಿ ಮಾಡ್ಕೊಂಡಿದ್ದಾರೆ. 1994 ಹಿಂದೂನಲ್ಲಿ ಗಾಂಧಿ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಒಂದು ವಿಚಾರ ಬಂದಿದೆ ಅಲ್ಲಿ. ಅಲ್ಲಿ ಅವರು ಅಲ್ಲಿ ಆ ಲೇಖನದಲ್ಲಿದೆ ಒಂದು ಸಂದರ್ಭ ಜ್ಞಾಪಿಸ್ಕೊಳ್ತಾರೆ. ಈ ವಿಶ್ವ ಬ್ಯಾಂಕ್ನವರು ಹಣಕಾಸಿನ ನೆರವು ನೀಡಿದಂತ ಎಲ್ಲ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟು ನೋಡ್ತಾರೆ ಎಲ್ಲವೂ ದುರುಪಯೋಗ, ಅದು ಫಲಾನುಭವಿಗಳಿಗೆ ನಿಜವಾಗ್ಲೂ ತಲುಪಿಲ್ಲ. ಅದಕ್ಕೋಸ್ಕರ ಅವರೊಂದು ಕೊನೆಗೆ ಕನ್ಕ್ಲೂಡಿಂಗ್ ಪ್ಯಾರಾ ಬರೀತಾರೆ, ಇದೇ ತರ ಮುಂದುವರೆದ್ರೆ ಈ ಜಗತ್ತು ಉಳಿಯೋಲ್ಲ, ಗಾಂಧಿ ವಿಚಾರಗಳನ್ನ ನಾವು ಇವತ್ತು ತರಬೇಕು ಅವ್ರು ಹೇಳಿದ್ದಾರೆ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM ಕೆಎಲ್ಇ ಕನಸು. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ 2024 ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಗಾಂಧಿವಾದಿಗಳಾದ ಪ್ರೊಫೆಸರ್ ಜಿಬಿ ಶಿವರಾಜಿ ಅವರು. ಸರ್, ಈ ಗಾಂಧೀಜಿ ಅವರೊಂದಿಗಿನ ಕೆಲವೊಂದು ಘಟನೆಗಳನ್ನ ನಮ್ಮ ಕೇಳುಗರಿಗೆ ಸ್ವಲ್ಪ ತಿಳಿಸಬಹುದಾ?
3: ಒಂದು ಸಣ್ಣ ಭಾಷಣ ಇಡೀ ಜಗತ್ತಿನ ಇತಿಹಾಸವನ್ನು ಬದಲಾವಣೆ ಮಾಡುವ ಸಾಮರ್ಥ್ಯ ಇದೆ. ಅದನ್ನ ಒಂದೇ ಒಂದು ಘಟನೆ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಈ ಅಮೆರಿಕದಲ್ಲಿ ನೀವು ನೋಡಿದರೆ ಕಪ್ಪು ಅಮೆರಿಕದ ಜನ ಇದಾರಲ್ಲ, ಆ ಜನರಿಗೆ ಮತದಾನದ ಹಕ್ಕಿರಲಿಲ್ಲ. 130 ವರ್ಷಗಳ ಕಾಲ ಮತದಾನದ ಹಕ್ಕಿರಲಿಲ್ಲ. ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಂಗಿರಲಿಲ್ಲ. ಆ ಹಕ್ಕು ಬರದೇ ಹೋಗಿದ್ರೆ ಒಬಾಮನು ಅಧ್ಯಕ್ಷನ ಆಗಂಗಿರಲಿಲ್ಲ. ಅದಕ್ಕೆ ಆತ ಹೇಳಿದ್ದು, ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಸ್ ದಿ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಬಿಕಾಸ್ ಆಫ್ ಯುವರ್ ಗಾಂಧಿ ಅಂತ. ಸೊ ಅದ್ಯಾಕೆ ಅಂತ ಹೇಳಿದ್ರೆ, ಅವನ ಹೋರಾಟ ಹಕ್ಕು ಬರಬೇಕಾದ್ರೆ ಅವನ ಗುರು ಹೋರಾಟ ಮಾಡದ ಮಾರ್ಟಿನ್ ಲೂಥರ್ ಕಿಂಗ್. ಮಾರ್ಟಿನ್ ಲೂಥರ್ ಕಿಂಗ್ ಹೇಗೆ ಹೋರಾಟ ಮಾಡ್ದ ಅಂದ್ರೆ, ಒಂದು ಗಾಂಧಿಯ ಬಗ್ಗೆ ಕೇಳಿದಂತ ಸಣ್ಣ ಭಾಷಣದಿಂದ ಹೋರಾಟ ಮಾಡ. ಡಾಕ್ಟರ್ ಜಾನ್ಸನ್ ಅಂತ ಹಾರ್ವರ್ಡ್ ಯೂನಿವರ್ಸಿಟಿಯ ಒಬ್ಬ ಪ್ರಾಧ್ಯಾಪಕ ಗಾಂಧಿಯ ವಿಚಾರ ತಿಳ್ಕೊಂಡಿದ್ದ. ಗಾಂಧಿ ಇರಲಿಲ್ಲ ಅಷ್ಟೊತ್ತಿಗಾಗಲೇ. ಅವನು ಈ ವಿಚಾರ ನೋಡಬೇಕಲ್ಲ, ಗಾಂಧಿ ವಿಚಾರಗಳು ಏನು ಹೋರಾಟ ಮಾಡಿದ್ದಾರೆ ಅಂತ. ಏಕೆಂದ್ರೆ ಅಲ್ಲಿಯ ಈ ಕಪ್ಪು ಜನರಿಗೆ ಸ್ವಾತಂತ್ರ್ಯ ಬೇಕಾಗಿತ್ತು, ಸಮಾನತೆ ಬೇಕಾಗಿತ್ತು. ಅವರನ್ನ ಪಶುಗಳಿಗಿಂತಲೂ ಕೀಳಾಗಿ ನೋಡ್ತಾ ಇದ್ರು. ಅಲ್ಲಿಯ ಅರಿವು ಇರತಕ್ಕಂಥ ಆ ಸಮೂಹದ ಜನ ಹೋರಾಟ ಮಾಡ್ತಾ ಇದ್ರು ಹಿಂಸಾತ್ಮಕ ಮಾರ್ಗದಲ್ಲಿ. ಇವನು ಇಲ್ವಲ್ಲ, ಇದು ಸತ್ಯ ಅಹಿಂಸೆಯ ಮುಖಾಂತರ ಹೋರಾಟ ಮಾಡಿರೋ ನಿದರ್ಶನ ಇದೆಯಲ್ಲ ಭಾರತದಲ್ಲಿ, ನಾನು ಅಲ್ಲಿಗೆ ಹೋಗಬೇಕು ಅಂತ ಬರ್ತಾನೆ. ಭಾರತಕ್ಕೆ ಬಂದು ನೋಡ್ತಾನೆ ಆತ ಹಾರ್ವರ್ಡ್ ಯೂನಿವರ್ಸಿಟಿಯ ಜಾನ್ಸನ್, ಡಾಕ್ಟರ್ ಜಾನ್ಸನ್, ಅಯ್ಯೋ ಸತ್ಯವಲ್ಲ, ಇದನ್ನು ಹೇಗೆ ಸಾಧ್ಯ ಆಯ್ತು ನೋಡಿ. ಸೌತ್ ಆಫ್ರಿಕಾದಲ್ಲಿ ಅದೊಂದು ಮುಕ್ತಿಯ ಜೀವನನ ತೊರಕಿಸಿಕೊಟ್ರು. ಅಲ್ಲಿ ಭಾರತಕ್ಕೆ ಬಂದರು, ಅದೇ ಮಾರ್ಗ ಅನುಸರಿಸಿ ಹೋರಾಟ ಇಲ್ಲದೆ ಹಿಂಸೆ ಇಲ್ಲದೆ ಸ್ವತಂತ್ರ ತಂದು ಕೊಡೋಕೆ ಸಾಧ್ಯ ಆಯ್ತು. ಹೇಗೆ ಸಾಧ್ಯ ಆಯಿತು? ಚರ್ಚಿಲೇ ಹೇಳ್ತಾನೆ, ಆ ಚರಕ ಇಟ್ಕೊಂಡ್ಬಿಟ್ಟು ಗಾಂಧಿ ಅಂತಾನೆ ಸ್ವದೇಶಿ ಇದು ಬಂದಿದ್ದಲ್ಲಿ ಇದ್ದಾನೆ. ದಿಸ್ ಸ್ಮಾಲ್ ಇನ್ಸ್ಟ್ರೂಮೆಂಟ್ ಡ್ರಿವನ್ ಅವೇ ಅವರ್ ಎಂಪೈರ್ ಫ್ರಮ್ ಇಂಡಿಯಾ ಅಂತ ಕಿತ್ತೋಗ್ಬಿಡ್ತಂತ. ಸೊ ಅದನ್ನು ನೋಡಿಬಿಟ್ಟು ಏನು ಮಾಡ್ತಾನೆ, ಅದು ಕೇಳಿಬಿಟ್ಟು ಬಂದು ನೋಡಿ ವಾಪಸ್ಸು ಆತ ಅಮೆರಿಕಕ್ಕೆ ಹೋಗಿ ಅಲ್ಲಿ ಎಲ್ಲ ಸಮೂಹದ ಜನರನ್ನು ಸೇರಿಸ್ಕೊತಾರೆ, ಬನ್ನಿ ನೋಡಿ ಈ ಥರ ಹೋರಾಟ ಮಾಡಿ ಯಶಸ್ವಿಯಾಗಿದ್ದಾನೆ. ಎರಡೇ, ಸತ್ಯ ಮತ್ತು ಅಹಿಂಸೆ, ದೊಡ್ಡ ಅಸ್ತ್ರಗಳವು. ನಮ್ಮ ಈಗಿನ ಅಸ್ತ್ರಗಳನ್ನು ಬಳಸಿ ನಾವು ಈ ದೊಡ್ಡ ದೈತ್ಯ ಶಕ್ತಿ ಹೊಂದಿರತಕ್ಕಂತಹ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕಲ್ಲ. ಇದನ್ನು ಮಣಿಸ್ಬೋದು, ಪ್ರೀತಿಯಿಂದ ಮಣಿಸ್ಬೋದು, ನಾವು ಸಾಧ್ಯ. ಅದು ಆತ ಮಾಡಿದ್ದಾನೆ, ಸಕ್ಸಸ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಅಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್, 21 ವರ್ಷದ ಮಾರ್ಟಿನ್ ಲೂಥರ್ ಕಿಂಗ್ ಆ ಭಾಷಣ ಕೇಳ್ತಿರ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಅವರೇ ನಾನು ತಿಳ್ಕೊಂಡಿದ್ದೆ ಬೇರೆ, ಇದು ಸಾಧ್ಯವಾ? ತಕ್ಷಣ ಎದ್ದು ಅರ್ಧಕ್ಕೆ ಭಾಷಣ ಬಿಟ್ಟು ಹೋಗಿ ಗಾಂಧಿಗೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಪುಸ್ತಕಗಳನ್ನು ಸಂಗ್ರಹ ಮಾಡಿ ಹೋರಾಟ ಮಾಡಿ ಅದೇ ಮಾರ್ಗದಲ್ಲಿ ಹೋರಾಟ ಮಾಡಿ ಯಶಸ್ವಿ ಆಗ್ತಾನೆ. ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ, ಒಂದು ಭಾಷಣ ಅವತ್ತು ಜಾನ್ಸನ್ ಭಾಷಣ ಕೇಳದೆ ಹೋಗಿದ್ದರೆ ಅವನಿಗೆ ವಿಚಾರಗಳು ಗೊತ್ತಾಗದೆ ಹೋದರೆ ಯಾವ ಥರ ಈ ಇಡೀ ಜಗತ್ತಿನ ಇತಿಹಾಸವನ್ನೇ ಬದಲಾವಣೆ ಮಾಡ್ತದ್ದು? ಅರಿವು ಯಾಕೆ ಬಿಡಬೇಕು? ನಿಮ್ಮ ವಾಹಿನಿಯನ್ನು ನಾನು ಯಾಕೆ ಬಹಳ ಮೆಚ್ಚತಕ್ಕಂಥದ್ದು ಅಂದರೆ, ಅರಿವು ಮೂಡಿಸುವ ಕೆಲಸ ಇಂದು ಆಗಬೇಕಾಗಿ. ಕೇಳ್ತಾರೋ ಬಿಡ್ತಾರೋ, ಬುದ್ಧ 2500 ವರ್ಷದ ಹಿಂದೆ ಹೇಳಿದ್ದಾನೆ, ಜಗತ್ತಿನಲ್ಲಿ ನಾವು ಕೊಡಬಹುದಾದ ಅತ್ಯಮೂಲ್ಯವಾದ ಬಹುದೊಡ್ಡ ಕೊಡುಗೆ ಅಂತ ಹೇಳಿದರೆ ನಮ್ಮಲ್ಲಿರುವ ಜ್ಞಾನವನ್ನು ಹಂಚಿಕೊಳ್ಳಿ. ಅದನ್ನು ತಲುಪುತ್ತೆ. ತಲುಪಿರೋದ್ರಿಂದಲೇ ಇಷ್ಟೆಲ್ಲ ನಾವು ಕ್ರಾಂತಿಗಳನ್ನು ಕಾಣ್ತಾ ಇದ್ದೀವಿ, ಸಮಾಜ ಸುಧಾರಣೆಯನ್ನು ಕಾಣ್ತಾ ಇದ್ದೀವಿ, ನಮ್ಮಲ್ಲಿರ್ತಕ್ಕಂಥ ಸಂಪತ್ತಿ.

0: आरोग्य क्षेत्रात आपले भविष्य घडवू इच्छिणाऱ्या सर्व विद्यार्थ्यांसाठी एक सुवर्ण संधी केली अकॅडमी ऑफ हायर एज्युकेशन अँड रिसर्च बेळगावी अंतर्गत असलेल्या स्कूल ऑफ पब्लिक हेल्थ तर्फे इंटिग्रेटेड BPH प्लस MPH हा 5 वर्षांचा अभ्यासक्रम उपलब्ध आहे. विज्ञान वाणिज्य किंवा कलाशाखेतून पूर्व विद्यापीठ शिक्षण पूर्ण केलेल्या विद्यार्थ्यांना या अभ्यासक्रमासाठी प्रवेश घेता येईल. तसेच डिप्लोमा पूर्ण केलेल्या विद्यार्थ्यांना थेट दुसऱ्या वर्षात प्रवेशाची संधी उपलब्ध. पदवीधर विद्यार्थ्यांसाठी 2 वर्षाचा मास्टर ऑफ पब्लिक हेल्थ अर्थात MPH अभ्यासक्रमही उपलब्ध आहे. NAAC कडून A+ मानांकन प्राप्त विद्यापीठात जागतिक दर्जाच्या पायाभूत सुविधा, अनुभवी व बहुविषयक प्राध्यापक वर्ग आणि समुदायाशी निगडीत शिक्षणाचा लाभ घ्या. काहेर हेल्थ अँड डेमोग्राफिक सर्वेलन्स साईटच्या माध्यमातून प्रत्यक्ष अनुभव मिळवा. तसेच थॉमस जेफरसन युनिव्हर्सिटी अमेरिका, उमेया युनिव्हर्सिटी स्वीडन, PHFI कॅम्पबेल साऊथ एशिया आणि इतर अनेक राष्ट्रीय व आंतरराष्ट्रीय संस्थांबरोबरच्या सहकार्याचा लाभ घ्या. NIH, ICMR आणि UNSW ऑस्ट्रेलिया यासारख्या संस्थांच्या सहाय्याने राबवण्यात येणाऱ्या संशोधन प्रकल्पांमध्ये सहभागी होण्याची संधीही उपलब्ध. सरकारी विभाग, सार्वजनिक आरोग्य संस्था, संशोधन क्षेत्र, स्वयंसेवी संस्था आणि आरोग्य व्यवस्थापन अशा अनेक क्षेत्रात उज्ज्वल करिअरच्या संधी तुमची वाट पाहत आहेत. मग वाट कसली पाहताय? आजच ऑनलाइन अर्ज करा kaher.edu.in. अधिक माहितीसाठी भेट द्या काहेर GNMC कॅम्पस, नेहरू नगर, बेळगावी. फोन नंबर 08312444444, एक्सटेन्शन 4327.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ 2024 ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಗಾಂಧಿವಾದಿಗಳಾದ ಪ್ರೊಫೆಸರ್ GB ಶಿವರಾಜಿಯವರು. ಸರ್, ಈ ಗಾಂಧೀಜಿಯವರ ಯಾವೆಲ್ಲ ತತ್ವಗಳನ್ನು ಅಳವಡಿಸಿಕೊಂಡಿದ್ದರ ಮತ್ತು ಹೇಗೆ?
2: ನಾನು ಪ್ರಾರಂಭದಲ್ಲಿ ಗಾಂಧೀಜಿ ಅದೇ ಎಲ್ಲರದು ಅಷ್ಟೇ, ಪ್ರಾರಂಭದಲ್ಲಿ ನಮಗೂ ಬಟ್ಟೆ ಇವನ್ನೆಲ್ಲ ವೇಷಭೂಷಣಗಳಲ್ಲಿ ನಡೆ ನುಡಿಗಳಲ್ಲಿ ಇವೆಲ್ಲ ಇದ್ದಾಗ ಈ ಪ್ರಾಪಂಚ ನಮ್ಮ ಸುತ್ತುವರೆದಿರ್ತಕ್ಕಂಥ ಪರಿಸರವೇ ಆಗಿದೆ. ಪರಿಸರದೇ ಅದನ್ನೇ ಕರ್ಲೈಲ್ ಹೋಗ್ಬೋದು, ಚೆನ್ನಾಗಿ ಹೇಳಿದ್ದಾರೆ. ನೋ ಇಂಡಿವಿಜುವಲ್ ಈಸ್ ಬ್ಯಾಡ್, ನೋ ಇಂಡಿವಿಜುವಲ್ ಈಸ್ ಗುಡ್, ಇಟ್ ಇಸ್ ದಿ ಎನ್ವೈರನ್ಮೆಂಟ್ ಇನ್ ವಿಚ್ ವಿಲ್ ಲೀವ್ ಮೋಡ್ಸ್ ದಿ ಕ್ಯಾರೆಕ್ಟರ್. ನಮ್ಮ ಸುತ್ತ ಪರಿಸರ ಹಾಗೆ ಇದ್ದಾಗ ಅಯ್ಯೋ ನಾವು ಹೀಗಿರ್ಬೇಕು, ಅವರು ರೋಲ್ ಮಾಡಲ್ಸ್ ನಮಗೆ, ಅವರೇ ರೋಲ್ ಮಾಡಲ್ಸು, ಆ ಥರದ ಬದುಕಿನಲ್ಲೇ ನಾವು ಇರ್ತೀವಿ. ಯಾವಾಗ ನಾವು ಇವ್ರನ್ನೆಲ್ಲ ಹಿರಿಯರನ್ನೆಲ್ಲ ಸಂಪರ್ಕಕ್ಕೆ ಬಂದಿವೋ, ಇವ್ರು ಸ್ವಲ್ಪ ಒಂದಷ್ಟು ವಿಚಾರಗಳನ್ನು ಓದ್ಕೊಂಡ್ವೋ, ಅದನ್ನು ನಾವು ಹಾಗೆ ನೋಡಿದರೆ ಎಲ್ಲೋ ಕೆಲವು ಪ್ರಮಾಣದಲ್ಲಿ ಮಾತ್ರ ಇವತ್ತಿನ ಜಂಜಾಟದ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ. ಆಗಲ್ಲ ಅಂತ ಅಲ್ಲ, ಮನಸ್ಥಿತಿಗೆ ಬರಬೇಕು. ಪ್ರಯತ್ನ ಮಾಡಿ, ನಮಗೆ ಅನಿಸು ಎಷ್ಟೋ ಸರಿ ಅನಿಸುತ್ತೆ, ಅರೆ ನಾವು ಇಷ್ಟು ಸಣ್ಣ ಪ್ರಮಾಣದ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಈ ಸಮಾಜ, ಈ ಮಕ್ಕಳು ಏನು ಪ್ರೀತಿಸ್ತಾರೆ, ಏನು ಗೌರವ ಕೊಡ್ತಾರೆ, ನಮಗೆ ಅಷ್ಟು ಯೋಗ್ಯತೆ, ಅಷ್ಟು ಎತ್ತರಕ್ಕಿದ್ದೀವ ನಾವು ಅಂತ ನಾವೇ ಪ್ರಶ್ನೆ ಮಾಡಿಕೊಳ್ಳುವಂಥ ಸ್ಥಿತಿ ಇದೆ ಮೇಡಮ್. ಖಂಡಿತ ನಮ್ಮ ಮೇಲೆ ಬಹಳಷ್ಟು ಪ್ರಭಾವ ಇದೆ. ನಮ್ಮ ಅಧ್ಯಕ್ಷರು ಅದನ್ನೇ ಹೇಳ್ತಾ ಇರ್ತಿದ್ರು ಯಾವಾಗಲೂ, ಡಾಕ್ಟರ್ ಓ ಶ್ರೀನಿವಾಸ, ನಾವೇ ಗಾಂಧಿ ಬೋಂದರೆ ಖಾದಿ ಆಗ್ತಾ ಹೋದರೆ, ನಾವೇ ಹೊಂದಿಕೊಂಡು ಬದುಕ್ತಾ ಹೋದರೆ, ನಾವೇ ನ್ಯಾಯಯುತವಾಗಿಲ್ದೇ ಹೋದರೆ, ಇನ್ನು ಯಾರಿಗೆ ಹೇಳ್ತೀರಿ ಈ ಗಾಂಧಿ ಬೋಂದ ಕಟ್ಟಡ ಏನು ಮಾಡೋಕ್ಕೆ ಅಂತ? ನಾನು ಅವತ್ತೇ ತೀರ್ಮಾನ ಮಾಡಿದೆ, ಅಟ್ಲೀಸ್ಟ್ ನಾವೇ ಖಾದಿ ಹಾಕ್ತಾ ಹೋದರೆ, ಖಾದಿಯಿಂದ ದೊಡ್ಡ ಇದು ಇವತ್ತೆ ಏನು ಕಷ್ಟ ಇದೆ ಅದು ಬೇರೆ ಪ್ರಶ್ನೆ, ಆದರೆ ಅವರು ಆ ಖಾದಿ ಯಾವುದ್ರ ಸಂಕೇತ? ಸ್ವಾಭಿಮಾನದ ಸಂಕೇತ, ಸ್ವದೇಶದ ಸಂಕೇತ, ಜನರಿಗೆ ಬದುಕು ಕೊಡುವ ಸಂಕೇತ, ಅನ್ನ ಕೊಡುವ ಸಂಕೇತ ಅದು. ಇದನ್ನು ಇಟ್ಟುಕೊಂಡು ಅವರು ಹೋರಾಟ ಮಾಡಿ, ನಾವು ಕನಿಷ್ಠ ಖಾದಿ ವಿಚಾರಗಳನ್ನ ವಿಷಯದಲ್ಲಿ ನಾನು ಹೆಚ್ಚು ಆಕರ್ಷಿಸಿದೆ. ನಮ್ಮ ಅಧ್ಯಕ್ಷರು ಈ ಸ್ಟಾರ್ಟೆಡ್ ವೇರಿಂಗ್ ಖಾದಿ ಅಟ್ ದಿ ಏಜ್ ಆಫ್ 12 ಟಿಲ್ ಇಸ್ ಲಾಸ್ಟ್ ಡೇಸ್ 93 ಇಯರ್ಸ್ ಮೊನ್ನೆ ತೀರ ಹೋಗಿದ್ದು, ಅಲ್ಲಿವರೆಗೂ ಖಾದಿ ಬದುಕನ್ನೇ ಒಪ್ಪಿಕೊಂಡವರು. ಅಂಥವರೆಲ್ಲ ಮಾಡಿದಾಗ ನಾವೊಂದಷ್ಟು ಆ ವಿಚಾರಗಳನ್ನ ಹೊಂದ್ಕೊಳ್ಳೋಣ, ಸರಳವಾಗಿ ಬದುಕುವುದನ್ನು ಪ್ರಾರಂಭ ಮಾಡೋಣ. ಸಬರಮತಿ ಮಾಡಲ್ ನೀವು ಹೋದ್ರೆ ಆಶ್ರಮದಲ್ಲಿ ನೋಡಬೇಕು, ಅಲ್ಲಿ ಒಂದು ಮೊದಲನೆಯ ಪಂಕ್ತಿನೇ, ಸಿಂಪ್ಲಿಸಿಟಿ ಇಸ್ ದಿ ಎಸೆನ್ಸ್ ಆಫ್ ಯೂನಿವರ್ಸಾಲಿಟಿ, ಸರಳತೆ ಜಗತ್ತಿನ ಸಾರ ಅಂತಾರೆ ಗಾಂಧಿ. ನೀವು ಬಹುಶಃ ಕೇಳಿದಿರಿ, ಹೇಗೆ ಆದ್ರೂ ದಿಢೀರ್ನೇ ರೂಪಿತವಾದಾರಲ್ಲ, ಅವಮಾನದಲ್ಲಿ ಒದ್ದು ರೈಲ್ವೆ ಸ್ಟೇಷನ್ ಆಚೆ ಕಡೆಗೆ ಹಾಕಿದ ಅಧಿಕಾರಿ, ಅಲ್ಲಿ ಗಾಂಧಿ ಹೋರಾಟ ಸತ್ಯಾಗ್ರಹ ಹುಟ್ಟಿಕೊಡ್ತು. ಅವರು ಘಟನೆಗಳ ಮುಖಾಂತರ, ಸನ್ನಿವೇಶಗಳನ್ನು ನೋಡಿ ಮುಖಾಂತರ ಅಲ್ಲಿ ಅವರು ಬದಲಾವಣೆಯನ್ನು ಮಾಡ್ಕೊಂಡು ಜೀವನದಲ್ಲಿ ಹೊಂದ್ಕೊಂಡು ಮಾಡ್ತಾರೆ. 1921 ನೋಡಿದ ಗಾಂಧಿನೇ ಬೇರೆ, 1931 ನೋಡಿದ ಗಾಂಧಿನೇ ಬೇರೆ. ನೀವು ಈ ವರ್ಣಾಶ್ರಮ ಧರ್ಮದ ಬಗ್ಗೆ 21 ಹೇಳಿದಂತ ಗಾಂಧಿ, ಆಮೇಲೆ 1936 ಬದಲಾವಣೆ ಮಾಡ್ಕೊಳ್ತಾರೆ. ಏನು? ನನ್ನ ಆಶ್ರಮದಲ್ಲಿ ವಿವಾಹ ಆಗಬೇಕಾದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಒಬ್ಬರಾದರೂ ಪರಿಶಿಷ್ಟ ಜಾತಿಗೆ ಸೇರಿರಬೇಕು. ಇದಾಗ ಸಾಧ್ಯ ಆಯ್ತು. ನನ್ನ ಮುಂದಿನ ಜನ್ಮ ನಾನು ಅವರಿಗೆ ಬಹಳ ಶತಮಾನಗಳ ಕಾಲ ಅವ್ರನ್ನ ಹಿಂಸೆ ಕೊಟ್ಟಿದ್ದೀವಲ್ಲ, ಕೀಳಾಗಿ ಕಂಡಿದ್ದೇವಲ್ಲ, ಅದರ ಪ್ರಾಯಶ್ಚಿತ್ತಕ್ಕಾಗಿ ನಾನು ಅಸ್ಪೃಶ್ಯನಾಗಿ ಹುಟ್ಟುವುದಕ್ಕೆ ಇಷ್ಟಪಡ್ತೀನಿ ಅಂತಾರೆ ಗಾಂಧಿ. ಹರಿಜನ ಉದ್ಧಾರಕ್ಕೋಸ್ಕರ ಬಹಳ ಹೋರಾಟ ಮಾಡ್ತಾರೆ, ಜನ ಬಹಳ ತಪ್ಪು ಭಾವನೆಯನ್ನು ಅವ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಸೊ ಆ ಥರದ್ದೆಲ್ಲ ನಾವು ಕಾಣ್ತೀವಿ, ಒಂದಷ್ಟು ಪರಿಣಾಮ ಬೀರಿದೆ. ಎಷ್ಟು ಸಾಧ್ಯ ನಮ್ಮ ಮಿತಿಯಲ್ಲಿ? ಒಂದು ಜೊತೆಗೆ ನಾವು ತಿಳ್ಕೊಂಡಿದ್ದನ್ನು ಮಕ್ಕಳಿಗೆ ಪರಿಣಾಮಕ ನಾವು 1000 ಕ್ಯಾಂಪ್ಗಳನ್ನು ಮಾಡಿದ್ದೀವಿ. ಇವತ್ತು ನಿಮಗೆ ಆಶ್ಚರ್ಯ ಆಗ್ತದೆ, ನನಗೆ ಕೆಲವು ಇದರಲ್ಲಿ ಅವಕಾಶ ಸಿಕ್ಕಿತ್ತು. ದುಬೈನಲ್ಲಿ ಗಾಂಧಿ ಸ್ಟ್ಯಾಚು, ಕರ್ನಾಟಕದವರೆಲ್ಲ ಬಂದು ಗಾಂಧಿ ಭವನ ನೋಡಿ ಆಶ್ಚರ್ಯ ಆದರು. ನೀವು ದುಬೈನಲ್ಲಿ ಬನ್ನಿ ಸರ್, ನಾವು ಅಲ್ಲಿಯ ವ್ಯವಸ್ಥೆ ನೋಡ್ಕೊಳ್ತೀವಿ, ಇಲ್ಲಿ ಇದನ್ನು ನೀವು ಬಂದುಬಿಟ್ಟು ನಮಗೆ ಆ ಸ್ಟ್ಯಾಚು ಇನ್ಸ್ಟಾಲ್ ಮಾಡಿ. ಕಾನ್ಸುಲೇಟ್ ಜನರಲ್ ಒಪ್ಪಿಸಿದ್ರು ಕರ್ನಾಟಕದವರೇ, ಹೆಮ್ಮೆಯ ಪುತ್ರರು ಅಲ್ಲಿ ನೋಡಬೇಕು ಕರ್ನಾಟಕದವ್ರು, ನಮ್ಗೆ ಹೆಮ್ಮೆ ಆಗ್ತದೆ. ಎಷ್ಟು ಸಂಘಟಿತರಾಗಿದ್ದಾರೆ, ಎಷ್ಟು ಸೇವೆ ಮಾಡ್ತಾರೆ ನಮ್ಮ ದೇಶನ, ಎಷ್ಟು ಪ್ರೀತಿಯಿಂದ ಅವರು ವಿಮಾನದಿಂದ ಕಾಣ್ತಾರೆ ಅಂದರೆ, ನಾವು ಅಲ್ಲಿಗೆ ಹೋದಾಗ 6 ದಿವಸ ಇದ್ವಿ, ಆ ಕಾನ್ಸುಲೇಟ್ ಜನರಲ್ನ ಒಪ್ಪಿಸಿ, ಇಂಡಿಯನ್ ಕಾನ್ಸುಲೇಟ್ ಜನರಲ್ ದುಬೈನಲ್ಲಿ ಗಾಂಧಿ ಸ್ಟ್ಯಾಚುನ ಇನ್ಸ್ಟಾಲ್ ಮಾಡಿಸಿದ್ರಲ್ಲಿ. ಬಹಳಷ್ಟು ದೇಶ ವಿದೇಶಗಳಲ್ಲಿ ಇವತ್ತು ಎಲ್ಲ ಇರಲು ಗಾಂಧಿ ಬೇಕು. ನಾನು ಅಮೆರಿಕಕ್ಕೆ ಹೋದಾಗ ಅಲ್ಲಿ ನೋಡಿದೆ, 10 ಎಕರೆಲಿ ದಲಾಸಲ್ಲಿ 10 ಎಕರೆನ ಪರ್ಚೇಸ್ ಮಾಡಿ ಗುಜರಾತಿಗಳು ಮತ್ತು ಬೇರೆ ರಾಷ್ಟ್ರದ ಇತರ ಪ್ರದೇಶದ ಜನ ಗಾಂಧಿಯ ಒಂದು ಪಾರ್ಕ್ ಮಾಡಿದ್ದಾರೆ, ಸೇಯಿಂಗ್ಸ್ ಹಾಕಿ, ಸ್ಟ್ಯಾಚು ಇಟ್ಟು, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಬೇಕು ನೀವು. ಇವತ್ತು ಗಾಂಧಿ ಮುಖಾಂತರನೇ ನಮ್ಮ ದೇಶವನ್ನು ಗುರುತಿಸುವಂಥ ವ್ಯಕ್ತಿತ್ವ ಅವರಿಗೆ ಬಂದಿದೆ. ಅದು ಖಂಡಿತ ಭಾಳ ಒಳ್ಳೆಯ ಪರಿಣಾಮವನ್ನು ನಿಮ್ಮ ಬಹುಶಃ ನಾನು ಇನ್ನೊಂದು ಮಾತಿಲ್ಲಿ ಹಂಚಿಕೊಳ್ಬೇಕು. ಜೆಸಿ ಸ್ಮಟ್ಸ್ ಅಂತಕ್ಕಂಥ ಗಾಂಧಿನ ಹಲವು ವರ್ಷಗಳು ಜೈಲಿಗೆ ಹಾಕಿದಂಥ ಬ್ರಿಟಿಷ್ ಅಧಿಕಾರಿ, ಗಾಂಧಿ ಎಲ್ಲ ವಿಷಯದಲ್ಲಿ ಅವನ ಆಡಳಿತ ನಡೆಸೋಕ್ಕೆ ಬಿಡಲ್ಲ, ಸತ್ಯಾಗ್ರಹ ಮಾಡ್ತಾರೆ. ಚರ್ಚಿಲ್ ಪತ್ರದ ಮೇಲೆ ಪತ್ರ ಬರ್ತಾರೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಹಳಷ್ಟು ಬೇಸತ್ತು ಹೇಳ್ತಾನೆ, ಇವನ್ನ ಹೊಡೆದಾಕ್ಬಿಡ್ಬೇಕು ಅಂತ ಸಿಟ್ಟು ಬರುತ್ತೆ. ಆದರೆ ಆತ ಎಂದೂ ನಮ್ಮನ್ನ ದ್ವೇಷ ಮಾಡೋದಿಲ್ವೇ, ಪ್ರೀತಿಸ್ತಾನಲ್ಲ ಅಂತ ಆಶ್ಚರ್ಯ ಆಗ್ತದೆ. ಗಾಂಧಿ ಆತನ ಆಡಳಿತ ವೈಖರಿಯನ್ನ ಮೆಚ್ಚಿ ಜೈಲಿನಲ್ಲಿ ಹಾಕಿದ್ನಲ್ಲ, ಅಲ್ಲೇ ಅವನಿಗೊಂದು ಜೊತೆ ಚಪ್ಪಲಿಯನ್ನ ಒಲೆದು ನನ್ನ ಗಿಫ್ಟ್ ತಗೋ ಅಂತಾರೆ. ಹೇಳ್ತಾನೆ ಎಂತ ಉತ್ತರ ಕೊಡ್ತಾನೆ ನೋಡಿ, ಮೈ ಫುಟ್ ಈಸ್ ನಾಟ್ ವರ್ದಿ ಎನಫ್ ಟು ವೇರ್ ದೀಸ್ ಚಪ್ಪಲ್ಸ್ ಅಂತ. ಕಾಲು ಇವುಗಳನ್ನು ಧರಿಸುವ ಯೋಗ್ಯತೆಯನ್ನು ಹೊಂದಿಲ್ಲ ಅಂತ. ನಿಮ್ಗೆ ಅಷ್ಟೇ ಅಲ್ಲ, ಅವನೊಂದು ಮಾತು ಯಾತಕ್ಕೆ ಇದು ಬಂತು ಅಂದ್ರೆ, ಅವನೊಂದು ಮಾತು ಹೇಳ್ತಾನೆ ಕೊನೆಯಲ್ಲಿ. ಗಾಂಧಿ ಅಲ್ಲಿಯ ಗೋಖಲೆಯವರ ಆಹ್ವಾನದ ಮೇರೆಗೆ 1914 ಡಿಸೆಂಬರ್ ಹೊರಟು ಬಿಡ್ತಾರೆ. ಬಂದಾಗ ಒಂದು ಮಾತು ಹೇಳ್ತಾನೆ, ದಿ ಗ್ರೇಟ್ ಸೈಂಟ್ ಈಸ್ ಗೋಯಿಂಗ್ ಅವೇ, ಹಿ ವಿಲ್ ನಾಟ್ ಕಮ್ ಬ್ಯಾಕ್ ಅಗೇನ್, ಬರಲ್ಲ ವಾಪಸ್ ಅಂತ ಕಣ್ಣಲ್ಲಿ ನೀರು ತಂದ್ಕೊಂಡ್ಬಿಡ್ತಾನೆ. ಇನ್ನೊಂದು ಮಾತು ಹೇಳ್ತಾನೆ, ಇಂಥ ಮಹಾತ್ಮನನ್ನ ಪಡೆದಂಥ ಭಾರತೀಯರು ನೀವು ಪುಣ್ಯವಂತರು ಅಂತ. ಬಹುಶಃ ನೀವು ಇನ್ನೊಂದು ಘಟನೆಯನ್ನು ಇಲ್ಲಿ ಹೇಳಿದರೆ ಬಹಳ ಸೂಕ್ತ ಅಂತ ನಾನು ಭಾವಿಸಿದ್ದೇನೆ. ಯಾರ್ಯಾರು ಎಷ್ಟು ಪ್ರಭಾವಿತರಾಗಿದ್ದಾರೆ, ಆನ್ಸನ್ ಸೂಕಿ ಇರೋದು, ನೆಲ್ಸನ್ ಮಂಡೇಲಾದ ಒಂದು ಘಟನೆ ತಗೊಳ್ಳಿ. ನೆಲ್ಸನ್ ಮಂಡೇಲಾ ಅಲ್ಲಿ ಅಧ್ಯಕ್ಷರಾಗಿದ್ದಾಗ ನಮ್ಮ ಅಧ್ಯಕ್ಷ ಅಬ್ದುಲ್ ಕಲಾಂ ಅವರು ಅವ್ರನ್ನ ನೋಡಕ್ ಹೋಗಿದ್ರು. ಆಗ ಹೋದಾಗ ನೆಲ್ಸನ್ ಮಂಡೇಲಾ ಇದ್ದಂಥ ಕೊಠಡಿ ಚಿಕ್ಕ ಕೊಠಡಿ, ಕಗ್ಗತ್ತಲು, ಪಕ್ಕದಲ್ಲೇ ಸಮುದ್ರದ ಅಲೆಗಳು ರಾಚ್ತಿರ್ತವೆ, ನಿಂತ್ಕೊಳಕ್ಕಾಗಲ್ಲ ಅಬ್ದುಲ್ ಕಲಾಂ ಅವರಿಗೆ. ಅವರು ನೇರವಾಗಿ ಆಮೇಲೆ ನೆಲ್ಸನ್ ಮಂಡೇಲಾ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಅಬ್ದುಲ್ ಕಲಾಂ ಅವ್ರನ್ನ. ಭೇಟಿಯಾದಾಗ ಒಂದು ಪ್ರಶ್ನೆ ಆಗ್ತಾರೆ ನಮ್ಮ ಅಬ್ದುಲ್ ಕಲಾಂ, ಸರ್ ಐ ಕುಡ್ ನಾಟ್ ಸ್ಟ್ಯಾಂಡ್ ದೇರ್ ಫಾರ್ 15 ಮಿನಿಟ್ಸ್, ಹೌ ವಾಸ್ ಇಟ್ ಪಾಸಿಬಲ್ ಫಾರ್ ಯು ಟು ಸ್ಟೇ ದೇರ್ ಫಾರ್ 27 ಲಾಂಗ್ ಇಯರ್ಸ್, 15 ನಿಮಿಷ ನಿಂತ್ಕೊಳ್ಳ ಕಾಲ, 27 ವರ್ಷ ಹೆಂಗಿದ್ರಿ ಅಂತ. ಅವ್ರ ಉತ್ತರ ನೋಡಿ, ಮಿಸ್ಟರ್ ಪ್ರೆಸಿಡೆಂಟ್ ಯುವರ್ ಗಾಂಧಿ ವಾಸ್ ವಿತ್ ಮೀ, ಅಲ್ಲಿರ್ಲಿಲ್ಲ ನಾನು. ವೆನ್ ಐ ಎಂಟರ್ ದಿ ಜೈಲ್ ಐ ವಾಸ್ ಅ ಪಕ್ಕಾ ಕ್ರಿಮಿನಲ್, ವೆನ್ ಐ ಕೇಮ್ ಔಟ್ ಆಫ್ ದಿ ಜೈಲ್ ಐ ಲರ್ನ್ 3 ಥಿಂಗ್ಸ್ ಫ್ರಮ್ ಯು ಅಂತ, ಸತ್ಯ, ಟ್ರುತ್, ನಾನ್ ವೈಲೆನ್ಸ್ ಅಂಡ್ ಫರ್ಗಿವ್ನೆಸ್ ಅಂತ ಕ್ಷಮಾದಾನ. ಬಿಳಿಯನ ಯಾರೋ ಒಬ್ಬ ಅಧಿಕಾರಿ ನೆಲ್ಸನ್ ಮಂಡೇಲ ಜೈಲಿಗೆ ಹಾಕ್ಸಿದ್ನಲ್ಲ, ಅವನ್ನೇ ಉಪಾಧ್ಯಕ್ಷರನ್ನು ಮಾಡ್ತಾರೆ ನೆಲ್ಸನ್ ಮಂಡೇಲ. ಇನ್ನೊಂದು ಮಾತು ಹೇಳ್ತಾರೆ, ಮಿಸ್ಟರ್ ಪ್ರೆಸಿಡೆಂಟ್ ಯು ನೋ ಯು ಸೆಂಟ್ MK Gandhi ಟು ಸೌತ್ ಆಫ್ರಿಕಾ, ವಾಟ್ ವಿ ಡಿಡ್, ವಿ ರಿಟರ್ನ್ ಬ್ಯಾಕ್ ಮಹಾತ್ಮ ಗಾಂಧಿ ಟು ಇಂಡಿಯಾ. ಎಂಥ ಮಾತನ್ನು ಹೇಳ್ತಾರೆ, ಪ್ರಭಾವಿತರಾಗ್ತಾರೆ ಅವ್ರು. ನಮ್ಗೆ ಕಲ್ಪನೆ ಮಾಡಿ

0: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ 2024 ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಗಾಂಧಿವಾದಿಗಳಾದ ಪ್ರೊಫೆಸರ್ GB ಶಿವರಾಜಿ ಅವರು. ಸರ್, ಬೆಳಗಾವಿ ಮತ್ತು ಗಾಂಧೀಜಿ ಭೇಟಿ ಕುರಿತು ಹೇಳಬೇಕಂದ್ರೆ
2: ಇದು ಬೆಳಗಾವಿ ಎದ್ದಾಗ ಒಂಥರ ನಮಗೆ ಹೆಮ್ಮೆ ಅನಿಸ್ತದೆ. ಈ ಇಬ್ಬರು ದೊಡ್ಡ ಸಂತರು ಈ ದೇಶವನ್ನು 1893 ಒಂದೇ ವರ್ಷದಲ್ಲಿ ಬಿಟ್ಟು ಹೋದರು. 1893 ಗಾಂಧಿ ಸೌತ್ ಆಫ್ರಿಕಾಕ್ಕೆ ಒಂದು ಕಾಯ್ದೆ ಇದ್ರ ಪರವಾಗಿ ವಾದ ಮಾಡಲಿಕ್ಕೆ ಹೋದರು. 1893 ವಿವೇಕಾನಂದ ಅವರು ಚಿಕಾಗೋ ಭಾಷಣಕ್ಕೆ ಹೋದರು. ಇಬ್ಬರು ಒಂದೇ ವರ್ಷ. ಬೆಳಗಾವಿಯ ವಿಶೇಷ ಏನು ಅಂದರೆ ಇಡೀ ಗಾಂಧಿ ಕಾಂಗ್ರೆಸ್ನ ಇತಿಹಾಸದಲ್ಲಿ ಗಾಂಧಿ ಅಧ್ಯಕ್ಷರಾಗಿದ್ದು ಕಾಂಗ್ರೆಸ್ಗೆ ಒಂದೇ ಸಾರಿ, ಅದು ಬೆಳಗಾವಿ 1924. ಮತ್ತೊಂದು ವಿಶೇಷ ಅಂದರೆ ಗಾಂಧಿ ಕೊನೆಯ ಭೇಟಿ ಬೆಳಗಾವಿಯ ಹುದಲಿಯಲ್ಲಿ. ಅವರು ಕೊನೆಗೆ ಕರ್ನಾಟಕಕ್ಕೆ ಬಂದದ್ದು ಕೊನೆಯ ಭೇಟಿ 1937. ಆ ನಂತರ ಅವರು ಬರೋಕ್ಕಾಗಲಿಲ್ಲ ಅವರು. ಸೊ ಹಾಗಾಗಿ ಇದಕ್ಕೊಂದು ಮಹತ್ವ ನೋಡಿದಿರಿ, ಇಲ್ಲಿ ಬೆಳಗಾವಿನಲ್ಲಿ ಸ್ವಾಮಿ ವಿವೇಕಾನಂದರು ಬಂದಿದ್ದನ್ನು ಇದಕ್ಕೆ ರಿನೋವೇಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಲುಪಿಸೋ ಕೆಲಸ ಮಾಡೋಕ್ಕೆ ಇದೆ. ಅದಕ್ಕೆ ನೆಹರು ಒಂದು ಮಾತು ಹೇಳ್ತಾರೆ, ಗಾಂಧಿ ಕುಳಿತಲ್ಲಿ ದೇವ ಮಂದಿರವಾಯಿತು, ನಡದಲ್ಲಿ ಪವಿತ್ರ ಭೂಮಿಯಾಯಿತು. ನೀವು ನೋಡಿ, ನಾವು ಎಲ್ಲಿ ಹೋದ್ರೂ ಓ ಇಲ್ಲಿ ಗಾಂಧಿ ಬಂದರು, ಇಲ್ಲಿ ಗಾಂಧಿ ಬಂದರು, ಅವರಿಂದ ಪ್ರಭಾವಿತರಾದರು, ಇವರಿಂದ, ಇದನ್ನೆಲ್ಲ ನಾವು ಕಾಣ್ತೀವಿ ಎಷ್ಟು ಪ್ರಭಾವವನ್ನು ಉಂಟು ಮಾಡಿದರು. ಬಹಳ ಸಿಂಪಲ್ ಥಿಂಗ್, ಬಟ್ ಅಷ್ಟು ಸುಲಭ ಅಲ್ಲ. ಇವತ್ತಿನ ಜಂಜಾಟದ ಈ ಲೋಲುಪ ಜೀವನ, ಈ ವ್ಯಾಪಾರಿಯ ಜೀವನ, ವೈಭವೀಕರಣದ ಜೀವನ, ಈ ಭ್ರಮೆಗಳ ಜೀವನದಲ್ಲಿ ಕಷ್ಟ ಆಗ್ತದೆ. ಆದರೆ ಸತ್ಯ ಇರೋದೇ ಅಲ್ಲಿ. ಅದಿಲ್ಲ ಅಂತಂದರೆ ನಾವೊಂದು ಸ್ವಲ್ಪವೂ ಜೀವನದಲ್ಲಿ ನಮ್ಮ ಗುರುತನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಸರಳ ನಮಗೇನು ಅಂದರೆ ಒಂದು ಕಡೆ ಇದು ಇದಕ್ಕೆ ಪೂರಕವಾದಂಥ ಒಂದು ಮಾತು ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಯಾರೋ ಬಂದು ವಿವೇಕಾನಂದರಿಗೆ ಹೇಳ್ತಾರೆ, ವಾಟ್ ಡು ಯು ಗೈನ್ ಬೈ ಪ್ರೇಯರ್ ಅಂತ, ಪ್ರಾರ್ಥನೆಯಿಂದ ನೀನೇನು ಕಲಿತೆ ಅಂತ. ಐ ಡಿಡ್ ನಾಟ್ ಗೈನ್ ಎನಿಥಿಂಗ್, ಇನ್ ಫ್ಯಾಕ್ಟ್ ಐ ಲಾಸ್ಟ್ ಅಂದರೆ ಏನು ಗಳಿಸ್ಕೊಳ್ಳಿಲ್ಲ, ಕಳ್ಕೊಂಬಿಟ್ಟೆ. ಏನನ್ನು ಕಳ್ಕೊಂಡೆ ಅಂದರೆ ಹೇಟ್ರೆಡ್ನೆಸ್, ಪ್ರೆಷನ್, ಇರಿಟೇಷನ್, ಜಲಸಿ, ಸೆಲ್ಫಿಶ್ನೆಸ್, ಇವು ಹೋದ್ರೆ ಮಾನವ ಏನಾಗ್ತಾರೆ. ಇದು ನನಗೆ ಸಾಮಾನ್ಯ, ನಾನು ಇದನ್ನು ಹೇಳ್ತೀನಿ ಮಕ್ಕಳಿಗೆ, ಇವನ್ನೆಲ್ಲ ತೆಗೆದುಹಾಕೋದಕ್ಕೆ ಸಾಮಾನ್ಯವಾಗಿ ಆಗಲ್ಲ. ಇವತ್ತಿನ ಕೌಟುಂಬಿಕ ವ್ಯವಸ್ಥೆ ನಮ್ಮನ್ನು ಇವನ್ನೆಲ್ಲ ಬಿಟ್ಟು ಮಕ್ಕಳನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲ. ನಾವೊಂದು ಶಿಬಿರ ಮಾಡಿದ್ವಿ, 150 ಕಾಲೇಜಿನ 300 ಮಕ್ಕಳಿದ್ರು. ನಮ್ಮ ಅಧ್ಯಾಪಕರೆಲ್ಲ ನಿಜವಾಗ್ಲು ಒಂದು ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ ನಮ್ಮ ಸಮೂಹದಲ್ಲಿ. ಅವರೊಂದು ತೀರ್ಮಾನ ಮಾಡಿದ್ರು, ಸರ್ ಈ ಮೊಬೈಲ್ ಗಂಟಿಕೊಂಬಿಟ್ಟವೆ ಮಕ್ಕಳು, ಮೊಬೈಲನ್ನು ತೆಗೆದಿಟ್ಬಿಡ್ಬೇಕು, ಆ ಕ್ಯಾಂಪ್ ಪೀರಿಯಡ್ ಅಲ್ಲ, ಆಮೇಲೆ ಏನಾದರೂ ಮಾಡ್ಕೊಳ್ಳಿ ಅವರು. ಆ ಮೊಬೈಲನ್ನು ಮನವಿ ಮಾಡ್ಕೊಂಡ್ರು, ಇದು ಬೇಡ ನೀವು ಇಟ್ಬಿಡಿ. ಒಬ್ಬ ವಿದ್ಯಾರ್ಥಿ, ಎಲ್ಲ ಪದವಿ ವಿದ್ಯಾರ್ಥಿಗಳು ನನಗೆ ಮೊಬೈಲ್ ಬೇಕು ಅಂತ 7ನೇ ದಿವಸದವರೆಗೂ ಕೇಳಲಿಲ್ಲ. ಒಬ್ಬಳು ವಿದ್ಯಾರ್ಥಿನಿ ಹಂಚಿಕೊಂಡ್ಳು ನಾನು ಆ ಸಭೆಯಲ್ಲಿ, ನಮಗೆ ಈ ಥರದ ನಿರ್ಬಂಧಿತ ಬದುಕಿನಲ್ಲಿ ಇಷ್ಟೊಂದು ನಮಗೆ ಶಕ್ತಿ ಇದೆ, ನಾವು ಇದನ್ನೆಲ್ಲ ಕಲ್ತ್ಕೊಳ್ಳಿಕ್ಕೆ ಆ ತದೇಕ ಚಿತ್ತತೆ ಬೇಕು, ತನ್ಮಯತೆ ಬೇಕು, ಅದನ್ನು ಬಿಟ್ಟು ಬದುಕಬಹುದು, ನೆಮ್ಮದಿ ಎಷ್ಟಿದೆ ಅಂತ ಅನ್ನೋದನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊಟ್ರಿ. ಇವತ್ತು ನಮ್ಮ ಬಹಳಷ್ಟು ಜನ ಪೇರೆಂಟ್ಸು ನೀವು ಆ ಐಫೋನ್ ತಗೋ ಆ ಫೋನ್ ತಗೋ ಅಂತ ಹೇಳ್ತಾರಂಥ ದಿನಗಳಲ್ಲಿ, ನೀವು ಇದನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊಟ್ರಿ, ಈ ಶಿಬಿರ ನಮಗೆ ಕಲಿಸ್ಕೊಡ್ತು ಅಂತ ಹೇಳ್ಬಿಟ್ಟು. ಇದು ಏನು ಕಷ್ಟ ಅಲ್ಲ. ಇವತ್ತು ನೋಡ್ತಾ ಇದ್ದೀರಿ ಮಕ್ಕಳು ಮೊಬೈಲ್ನಲ್ಲಿ ಅಂಟುಕೊಂಡು. ಒಬ್ಬಳು ನಾ ಗೋರಖ್ಪುರ್ನ 23 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್, 10 ಗಂಟೆ ನೋಡ್ತಿದ್ಲಂತೆ ಫೇಸ್ಬುಕ್, ಹತ್ತು ಗಂಟೆ ನೋಡ್ತಿದ್ಲಂತೆ. ಮಗ ಕ್ವೈಟ್ ನ್ಯಾಚುರಲ್, ಪೇರೆಂಟ್ಸ್ ಒಬ್ಜೆಕ್ಟ್ ಮಾಡಿದ್ದಾರೆ, ಬೇಡ ನೋಡಬೇಡ ನೋಡಬೇಡ ಕಣ್ಕಳಕತಿಯಾ ಕೆಟ್ಟದ್ದು ನೋಡ್ತೀಯಾ ಅಂತ. ಅವಳು ಕಂಟಿನ್ಯೂ ಸಿ ದಟ್. ಕೊನೆಗೆ ಅವರು ಯಾವ ಒತ್ತಡ ಜಾಸ್ತಿ ಆಯಿತೋ ಅವಳು ಒಂದು ಡೆತ್ ನೋಟ್ ಬರೆದ್ಬಿಟ್ಟು ಸೂಸೈಡ್ ಮಾಡ್ಕೊಂಡವಳೆ. ಏನದು ಡೆತ್ ನೋಟ್ ಅಂದರೆ, ಐ ಕೆನಾಟ್ ಲಿವ್ ಇನ್ ದಿ ಹೌಸ್ ವೇರ್ ದೆರ್ ಇಸ್ ಟೂ ಮಚ್ ರಿಸ್ಟ್ರಿಕ್ಷನ್ ಟು ಯೂಸ್ ಮೈ ಫೇವರೇಟ್ ಫೇಸ್ಬುಕ್. ಫೇವರೇಟ್ ಫೇಸ್ಬುಕ್ ಅವಳಿಗೆ ಇಂಪಾರ್ಟೆಂಟ್ ಆಯಿತೆ, ಬದುಕು ಇದಕ್ಕಾಗಿಯೇ ಇರೋದಾ? ಕಳೆದ ತಿಂಗಳು ಮೈಸೂರಿನಲ್ಲಿ ಒಂದು ಹುಡುಗಿ, ಆ ಫೇಸ್ಬುಕ್ ಅದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ನನ್ನ ಎಷ್ಟು ಜನ ನೋಡ್ತಾರೆ ಅಂತಲೂ ರಿಪ್ಲೈ ಬರುತ್ತಂತಾರೆ. ಒಂದು ಪಿ ಯು ಸಿ ಹುಡುಗಿ, ನಾನು ಯಾರೂ ನೋಡಲಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡಿದೆ. ಇಂಥವೆಲ್ಲ ಘಟನೆಗಳನ್ನು ನಾವು ನಿತ್ಯವೂ ನೋಡ್ತಾ ಇದ್ದೀವಿ. ಇದನ್ನು ಯಾಕೆ ನಾವು ಮಕ್ಕಳಲ್ಲಿ ಮನವಿ ಮಾಡ್ಕೊಂಡು ಖಂಡಿತ ಸಾಧ್ಯ. ಅದಕ್ಕೆ ಪೇರೆಂಟ್ಸ್ ರೋಲ್, ಟೀಚರ್ಸ್ ರೋಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐನ್ಸ್ಟೀನ್ ಹೇಳಿರುವಂಥ ಈ ಕೆಲವು ಮಾತುಗಳನ್ನು ಈ ಸಂದರ್ಭೋಚಿತವಾಗಿ ಯುವಕರು ಈ ವಾಹಿನಿ ಮುಖಾಂತರ ಒಂದಷ್ಟು ತಲುಪುತ್ತೆ ಅನ್ನೋಕ್ಕಂಥ ಒಂದು ಆಶಯದಿಂದ ಹೇಳ್ತಾ ಇದ್ದೀನಿ ನಾನು. ಐನ್ಸ್ಟೀನ್ ಹೇಳ್ತಾನೆ, ಹ್ಯೂಮನ್ ಬೀಯಿಂಗ್ಸ್ ವಿತೌಟ್ ವ್ಯಾಲ್ಯೂಸ್ ಆರ್ ವರ್ಸ್ಟ್ ದ್ಯಾನ್ ದಿ ಅನಿಮಲ್ಸ್ ಅಂತಾನೆ. ಇನ್ನೊಂದು ಮಾಡ್ತಾನೆ, more than the life of success, I need the life of values. ಇದು ಐನ್ಸ್ಟೀನ್ ಹೇಳಿರುವಂಥ ಮಾತು. ವಿಜ್ಞಾನದ ಬಗ್ಗೆ ಹಾಕ್ತಾ ಹೇಳ್ತಾನೆ, ಇವತ್ತೇನು ಭ್ರಮೆಲಿದ್ದೀವಿ ನಾವು, ಎಲ್ಲವೂ ಕೊಡುತ್ತೆ ಈ ಕಂಪ್ಯೂಟ್ರು ಅವು ಇವು ಎಲ್ಲ ಕಲ್ತ್ಕೊಂಡ್ಬಿಟ್ಟು ಹಣದ ಇದಾಗೋಗ್ಬಿಟ್ಟಿದ್ದೀವಿ ನಾವು, ಬೆನ್ನತ್ತಿಬಿಟ್ಟಿದ್ದೀವಿ. ಅದು ಹೇಳ್ತಾನೆ, ಸೈನ್ಸ್ ಕ್ಯಾನ್ ಡಿನೇಚರ್ ಪ್ಲುಟೋನಿಯಂ ಬಟ್ ಇಟ್ ಕೆನಾಟ್ ಇರಾಡಿಕೇಟ್ ದಿ ವಿಕೆಡ್ನೆಸ್ ಆಫ್ ಹ್ಯೂಮನ್ ಹಾರ್ಟ್. ವಿಜ್ಞಾನ ಸೂರೆಗೊಳ್ತಕ್ಕಂಥ ಶಕ್ತಿ ಹೊಂದಿದೆ, ಆದರೆ ಮಾನವನ ಹೃದಯದಲ್ಲಿ ತಾಂಡವವಾಡುವ ದುಷ್ಟಶಕ್ತಿಯನ್ನು ತೆಗೆದುಹಾಕುವ ಸಾಮರ್ಥ್ಯ ವಿಜ್ಞಾನಕ್ಕಿಲ್ಲ. ದೆನ್ ವಾಟ್ ಡು ಶೆಲ್ ವಿ ಅಲೋ ಇಟ್ ಟು ಗ್ರೋ? ಹೇಗೆ ಬಿಟ್ಬಿಡದೆ ನೋಡಿ, ಆತನ ಐನ್ಸ್ಟೀನ್ ಹೇಳಿರೋವಂಥ ಮಾತೇ ಇದು. ಅದನ್ನು ನಾವು ಯಾತಕ್ಕೆ ವಿಜ್ಞಾನದಿಂದ ಹಣದ ಹಣ ಅಲ್ಲ, ಶೇಕಡ 75% ಭಾಗ ನೊಬೆಲ್ ಪ್ರಶಸ್ತಿ ವಿಜೇತರು ಈ ಜಗತ್ತಿನಲ್ಲಿರುವ ನೊಬೆಲ್ ಪ್ರಶಸ್ತಿ ವಿಜೇತರು ಬಹುಪಾಲು ಜನ ಕಡು ಬಡತನದಿಂದ ಬಂದವರು, ನಮ್ಮ ಅಬ್ದುಲ್ ಕಲಾಂ ಪೇಪರ್ ಮಾರ್ಕೊಂಡಿದ್ದವರು. ಹಾಗಾಗಿ ಇಂಥವು ಕನಿಷ್ಠ ವಿಷಯಗಳನ್ನು ನಾವು ಮೊದಲು ಹಿರಿಯರು ಪಾಲಿಸಬೇಕು, ಕುಟುಂಬದಲ್ಲಿ ಪಾಲಿಸಬೇಕು. ಅದನ್ನು ಇಲ್ಲ ಅಂತ ಹೇಳಿದರೆ ನೀವು ಬರೀ ನಾನು ಬರೀ ಹೇಳ್ಕೊಂಡು ಹೋಗ್ತೀನಿ, ನೀನು ಬರೀ ಕೇಳೋದಕ್ಕೆ ಮಾತ್ರ ಇರೋದು ಅಂತಂದರೆ ನಿಮ್ಮ ಮಾತುಗಳು, ನಿಮ್ಮ ವ್ಯಕ್ತಿತ್ವ ಎಲ್ಲವೂ ಕಳೆದು ಹೋಗುತ್ತೆ. ನಾವೇನು ಇಡೀ ಜಗತ್ತನ್ನು ಪರಿವರ್ತನೆ ಮಾಡ್ತೀವಿ ಅಂತ ಏನು ಗುತ್ತಿಗೆ ತಗೊಂಡಿಲ್ಲ. ನಮ್ಮ ಇತಿಮಿತಿಯಲ್ಲಿ ಬರುವಂಥ ಒಂದು ವ್ಯಕ್ತಿ ಅಥವಾ ಸಮಾಜ ಅಥವಾ ಕುಟುಂಬ ಗ್ರಾಮ ಇವುಗಳನ್ನು ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರ ಮುಖಾಂತರ ಒಂದಷ್ಟು ಪರಿಣಾಮವನ್ನು ಉಂಟು ಮಾಡಿ. ಇಲ್ಲಾಂದರೆ ಈ ಜಗತ್ತು ಈ ಪ್ರಮಾಣದಲ್ಲಿ ಇರ್ತಿರಲಿಲ್ಲ, ಖಂಡಿತ ಈ ಪ್ರಮಾಣದಲ್ಲಿ ಇರ್ತಿರಲಿಲ್ಲ. ನಾವು ತಿಳ್ಕೊಂಡಿದ್ದೀವಿ ಸ್ವಲ್ಪ, ಅದನ್ನೇ ವಿವೇಕಾನಂದರು ಹೇಳ್ತಾರೆ, ಭಾಳ ಒಂಥರ ನಿಷೇಧಾತ್ಮಕ ಭಾವನೆ ಎಲ್ಲ ತಲುವೆ. ಪದೇ ಪದೇ ನಾವು ನಿಷೇಧಾತ್ಮಕ ಭಾವನೆಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತಾ ಹೋದರೆ ಸಾವಿಗಿಂತ ಭಯಾನಕ. ನಾವು ಅದನ್ನು ಅಯ್ಯೋ ಎಲ್ಲ ಹಾಳಾಗೋಗಿದೆ, ನಮ್ಮ ರಸ್ತೆಗಳು ಹಾಳಾಗೋಗಿವೆ, ನಮ್ಮ ಸ್ಕೂಲ್ಗಳು ಹಾಳಾಗೋಗಿವೆ, ನಮ್ಮ ಶಾಸಕ ಪ್ರತಿನಿಧಿಗಳು ಎಲ್ಲ ಹಾಳಾಗೋಗ್ಬಿಟ್ಟವ್ರೆ, ಇದೇನೂ ಇಲ್ಲ, ಒಳ್ಳೆಯದೇ ಇಲ್ಲ ಅಂತಕ್ಕಂಥದ್ದಲ್ಲ. ಅದನ್ನು ಒಳ್ಳೆಯದಿದೆ ಅಂತಕ್ಕಂಥದ್ದನ್ನು ನಾವು ತೋರಿಸ್ಬೇಕು ಸಮಾಜಕ್ಕೆ. ಅದು ಇದೆ, ಖಂಡಿತ ಇದೆ. ಅವರನ್ನು ಬೆಳೆಸಬೇಕು, ಅವರನ್ನು ಬೆಳೆಸಬೇಕು, ಅಂಥವ್ರನ್ನ ನಾವು ಹೆಚ್ಚು ನಾವು ಪ್ರೋತ್ಸಾಹ ಕೊಡಬೇಕು. ಬಹುಶಃ ಇದು ಅಪ್ರಸ್ತುತ ಅಂತ ಅಂದ್ಕೋಬೇಡಿ, ವರ್ಡ್ಸ್ವರ್ತ್ನ ಮಾತಾಡ್ತಾನೆ, ಅಲಾಸ್ ವೆನ್ ಈವಿಲ್ ಮೆನ್ ಆರ್ ಸ್ಟ್ರಾಂಗ್ ದೇರ್ ವಿಲ್ ಬಿ ನೋ ಹ್ಯಾಪಿನೆಸ್ ನೋ ಪ್ಲೆಜರ್ ಲಾಸ್ಟ್ ಅಂತ. ಕೆಟ್ಟವರು ಶಕ್ತಿವಂತರಾದರೆ ಶಾಂತಿ ನೆಮ್ಮದಿ ಇರೋದಿಲ್ಲ. ಶಕ್ತಿವಂತ ಕೆಟ್ಟವರು ಆಗ್ದಂಗೆ ನೋಡ್ಕೋಬೇಕು, ಕೆಲವು ಸಾರಿ ನಮ್ಮ ಕೈ ಮೀರೋಗುತ್ತೆ. ಆ ಕೆಟ್ಟವರು ಆಗಿಬಿಟ್ರೆ ಅವ್ರನ್ನ ಶಕ್ತಿವಂತರಾಗ್ದ

ಪ್ರಯೋಜನ ಆಗಲ್ಲ. ನೋಡ್ತಾ ಇದ್ರೆ ಇವತ್ತು ಹಣದ ಹಿಂದೆ ಬಿದ್ದೋಗಿರ್ತಕ್ಕಂಥ ರಾಜಕಾರಣಿಗಳಾಗಲಿ ಅಥವಾ ಯಾರು ಕೈಗಾರಿಕೋದ್ಯಮಿಗಳಾಗಲಿ, ಕೆಲವೊಬ್ಬರು ಕೈಗಾರಿಕೋದ್ಯಮಿ ಭಾರತಕ್ಕೆ ಬರೋಕ್ಕಾಗ್ತಾ ಇಲ್ಲ, ಇನ್ನೊಬ್ಬ ರಾಜಕೀಯನೇ ದುಡ್ಡಲ್ಲಿ ಕೊಂಡ್ಕೋತೀರಿ ಅನ್ನೋರು, ಅವರು ಹೇಗಿದ್ರು ಏನಾಯಿತು ಅಂತ ನೋಡ್ತಾ ಇದ್ರಿ ನೀವು. ಅದಲ್ಲ, ಅದಕ್ಕಾಗಿಯೇ ನಾವು ಅವರ ಆ ದೈತ್ಯ ವ್ಯಕ್ತಿತ್ವ ಇದ್ರೂ ಅದು ಪ್ರಯೋಜನಕ್ಕೆ ಬರಲ್ಲ. ಮೌಲ್ಯಗಳನ್ನು ನಾವು ಬಿತ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಇತಿಮಿತಿ ಒಳಗೆ, ಅವುಗಳನ್ನು ನಡೆದು ತೋರಿಸಬೇಕು. ಅದಕ್ಕೆ ನಾನು ಆಗಲೇ ಹೇಳಿದೆ, ನಡೆ ನಮನ, ನುಡಿ ನಮನ ಅಲ್ಲ. ಸಂತರೊಬ್ಬರು ಇಲ್ಲಿ ಹಂಪಿ ಪಕ್ಕ ಇದ್ದಾರೆ, ಭಾಳ ಚೆನ್ನಾಗಿ ಹೇಳಿದರು ಅವರು, ನಮಗೆ ಬೇಕಾಗಿರುವುದು ಸುಧಾರಕರಲ್ಲ, ಸುಧಾರಿಸಿದವರು. ಏನು ಚೆನ್ನಾಗಿ ಹೇಳಿದ್ರು, ಸುಧಾರಿಸಿದವರು, ಹಂಬಲಿಸ್ತವರೇ. ನಿಮ್ಗೆ ಗಮನಿಸಿ ಹಂಗೆ, ನನ್ನ ವಿದ್ಯಾರ್ಥಿಗಳು ನೋಡ್ತಿದ್ದೀವಲ್ಲ, ನೀವು ಸುಮ್ಮನೆ ಏನೋ ಆಸ್ ಇಫ್ ನೀವು ಅವ್ರ ಮೇಲೆ ಇರೋವಂಥ ಯಜಮಾನಿಕೆಯ ಪ್ರವೃತ್ತಿ ಒಟ್ಕೊಂಡಿದ್ರೆ ಅವರು ನಮ್ಮನ್ನು ಟೀಕೆ ಮಾಡ್ತಾರೆ. ನೀವೇ ಶುರು ಮಾಡಿದರೆ ನಿಮ್ಮ ಕೈಯಿಂದ ತೆಗೆದುಕೊಳ್ತಾರೆ, ಅವರೇ ಜವಾಬ್ದಾರಿ ತಗೋತಾರೆ. ನಮ್ಮ ಮಕ್ಕಳಲ್ಲಿ ಕಾಣದ ಪ್ರೀತಿ ನಂಬಿಕೆಯನ್ನು ವಿಶ್ವಾಸವನ್ನು ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ಕಂಡಿದ್ದೇನೆ, ಆ ತೃಪ್ತಿ ಕಂಡಿದ್ದೇನೆ. ನಮಗೆ ಅದು ಭಾಳ ಸಂತೋಷ ಆಗ್ತದೆ, ಯಾಕೆಂದರೆ ಯಾರಾದರೂ ಕರೆದಾಗ ಇಂಥದ್ದು ಏನಾದರೂ ಒಂಚೂರು ನನಗೆ ಬುದ್ಧಿ ಹೇಳಿದ್ದು ಜ್ಞಾನ ಹಂಚ್ಕೊಲ್ಲ, ನನ್ನ ಅನುಭವಗಳನ್ನು ಹಂಚ್ಕೊಳ್ಳೋಕೆ ಯಾಕೆ ನಾನು ಹಿಂಸರಿಯಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಅಟ್ಲೀಸ್ಟ್ ಆ ಪ್ರಮಾಣದಲ್ಲಾದರೂ ಒಂದಷ್ಟು ಒಳ್ಳೆಯ ಇದು ಪ್ರಭಾವ ಆದಿತ್ತಲ್ವ ಅನ್ನೋ ಕೆಲಸದಿಂದ ನಮಗೆ ಭಾಳಷ್ಟು ಜನ ಪುಣ್ಯಾತ್ಮರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಓದು ಸಾರ್ಥಕ ಅಲ್ಲ, ಓದಿದರಲ್ಲ ತಿಳಿದರೆ, ತಿಳಿವು ಸಾರ್ಥಕ ಅಲ್ಲ, ಬರೀ ತಿಳ್ಕೊಂಡ್ರಲ್ಲ ಬದುಕಿದರೆ. ಓದಿ ತಿಳ್ಕೊಂಡು ಇದ್ದೀನಿ ಬದುಕಿದ್ದೀನಿ ಅದು ಸಾರ್ಥಕ ಅಲ್ಲ ಅಂತ ದಾರ್ಶನಿಕ ಹೇಳ್ತಾರೆ. ಬದುಕು ಸಾರ್ಥಕ ಯಾವಾಗಾದರೆ ಬೆಳಗಿದರೆ, ನೀನು ಬದುಕಿದೆಯಲ್ಲ ಆಗಂದಷ್ಟು ಬೆಳಗೋ ಕೆಲಸವನ್ನು ಇವತ್ತು ಎಲ್ಲರೂ, ಅವರೇನು ಶಿಕ್ಷಕರೇ ಆಗಬೇಕು ಅಂತ ಇಲ್ಲ, ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ದಾರ್ಶನಿಕರು. ನೀವು ಹೇಳಿದ್ರಿ ನಿಮ್ಮ ಕೆಲವರು ನೌಕರರನ್ನು, ಅವರು ಅದಕ್ಕೆ ಅವರ ವೃತ್ತಿ ಬೇರೆ, ಇಂಥದ್ರಲ್ಲಿ ನಿಮಗೆ ಸಹಕಾರ ಕೊಡ್ತಾವ್ರೆ ಅಂದಾಗ ನನಗೆ ಭಾಳ ಹೆಮ್ಮೆ ಆಯಿತು. ಯಾಕೆ ಅಂತಂದರೆ ಅವ್ರು ಅಟ್ಲೀಸ್ಟು ಅವ್ರು ಅದಕ್ಕೆ ಆಗಬೇಕಲ್ಲ, ಬರೀ ಹಣಕ್ಕೆ ಸೀಮಿತವಾಗಿದ್ದು ಸಂಬಳಕ್ಕೆ ಮಾತ್ರ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಅವರ ವ್ಯಕ್ತಿತ್ವ ಈಗ ಗುರುತಿಸ್ತಿರಲಿಲ್ಲ. ನಿಮ್ಮನ್ನು ಗುರುತಿಸುವುದು ನಿಮ್ಮ ಪ್ರವೃತ್ತಿಗಳಿಂದ, ಅದು ಇವತ್ತು ಆಗಬೇಕಾಗಿರೋಂಥದ್ದು. ಇವತ್ತು ಅರಿವು ಮೂಡಿಸುವ ಕೆಲಸ. ನೀವು ಎಷ್ಟೇ ಸಂಸ್ಥೆಗಳು ಏನೇ ಇದ್ರೂ ಅವರು ಬದುಕು ಕೊಡುವಂಥ, ಇವತ್ತೇನಾಗಿದೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಹಸ್ ಬಿಕಮ್ ಇಂಡಸ್ಟ್ರೀಸ್ ಟು ಇಶ್ಯೂ ದ ಸರ್ಟಿಫಿಕೇಟ್. ಯೋಗ್ಯತಾ ಪತ್ರ ಕೊಡ್ತಾರೆ, ಯೋಗ್ಯತೆ ತುಂಬಲ್ಲ. ನೀವು ಯೋಗ್ಯತೆ ತುಂಬುವಂಥ ಈ ಕೈಗಾರಿಕೆ ಇದೆ. ನಾನು ನೋಡಿದೆ ಅಲ್ಲಿ ಆ ಪ್ರಿನ್ಸಿಪಾಲ್ರ ಬೋರ್ಡ್ ಎಲ್ಲ ನೋಡಿದೆ, ಅವರೆಲ್ಲ ಡೆಡಿಕೇಟೆಡ್, ಇವರೆಲ್ಲ ಇಟ್ಕೊಂಡು ಭಾಳ ಅದ್ಭುತವಾದಂಥ ಇದು ಕೇಲಿ ಸಂಸ್ಥೆ. ಬರೀ ಹಣ ಗಳಿಸುವ ಅಥವಾ ಈ ಕಟ್ಟಡಗಳನ್ನು ಕಟ್ಟುವ ಅಂದುವ ದೃಷ್ಟಿಗೆ ಮಾತ್ರ ಸೀಮಿತವಾಗಿಲ್ಲ. ನಾನು ತಿಳ್ಕೊಂಡಿದ್ದೀನಿ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶನೂ ಇದೆ. ಇದು ಸಮಾಜ ಕಟ್ಟುವ, ಮಕ್ಕಳ ಬದುಕು ಕಟ್ಟುವ ಒಂದು ಕೈಂಕರ್ಯದಲ್ಲಿ ತೊಡಗಿದೆ. ಇದು ಸಾರ್ಥಕ ಕೆಲಸ. ಇದಕ್ಕಿಂತಲೂ ನಿಮ್ಮ ಕಟ್ಟಡಗಳು ಇವು ಬಿದ್ದೋಗ್ಬೋದು, ದೊಡ್ಡ ರಸ್ತೆಗಳು ಹಾಳಾಗೋಗ್ಬೋದು, ಇನ್ನೊಂದು ಯಾವುದೋ ಒಂದು ದೊಡ್ಡ ಉಪಕರಣ, ಆಧುನಿಕ ಉಪಕರಣ ಅದು ಬಹಳ ಕಾಲ ಇನ್ನೊಂದು ಬಂದರೆ ಅದು ಹಿಂದಕ್ಕೆ ಸರಿಯುತ್ತೆ, ನೇಪಥ್ಯಕ್ಕೆ ಸರಿಯುತ್ತೆ. ಆದರೆ ನೀವು ಈ ಬದುಕು ಕಟ್ಟುವ ಕೆಲಸವನ್ನು ನೀವು ಮಾಡ್ತಿರ್ತಿರಲ್ಲ, 50 ವರ್ಷ ಕಳೆದ ಮೇಲೆ, ಅವನು 50 ವರ್ಷ ಕಳೆದ ಮೇಲೆ ಒಬ್ಬ ವಿದ್ಯಾರ್ಥಿ ನನಗೆ ಬದುಕು ಕೊಟ್ಟದ್ದು, ನನಗೆ ಜ್ಞಾನ ಕೊಟ್ಟಿದ್ದು, ನನಗೆ ಅರಿವು ಮೂಡಿಸಿದ್ದು ಸಂಸ್ಥೆ ಅಂತ ಜ್ಞಾಪಿಸ್ಕೋತಾನೆ. ಈ ಕಟ್ಟಡ ಅವಾಗ ಉಳ್ಕೊಳ್ಳೋದಿಲ್ಲ, ಅದು ಇರೋದಿಲ್ಲ ಅವಾಗ. ಅದರಿಂದ ಆ ಸಾರ್ಥಕ ಕೆಲಸ ಮಾಡ್ತೀರಿ. ಇಂಥದ್ದೊಂದು ಇಂಥದ್ದು ಸಂಸ್ಥೆಗಳು ಗಟ್ಟಿಯಾಗಲಿ, ನಮಗೆ ಬೇಕಾಗಿರೋದು ಭಾಳ ಚೆನ್ನಾಗಿ ಹೇಳ್ತಾರೆ ದಾರ್ಶನಿಕರು, ಸ್ಟಾರ್ಟ್ ಎ ಗುಡ್ ಸ್ಕೂಲ್ ಟುಡೇ, ಅವಾಯ್ಡ್ 100 ಜೈಲ್ಸ್ ಟುಮಾರೋ. ಒಂದು ಉತ್ತಮವಾದಂಥ ಶಾಲೆ ಅಂದರೆ ಅದು ಬರೀ ಸರ್ಟಿಫಿಕೇಟ್ ಕೊಡೋದಲ್ಲ, ಗುಡ್ ಸ್ಕೂಲು. ನೀವು 100 ಜೈಲುಗಳನ್ನು ತಡೆಯಬಹುದು ಅಂದರೆ ಕಲ್ಪನೆ ಮಾಡ್ಕೊಳ್ಳಿ ಶಿಕ್ಷಣಕ್ಕೆ ಎಂಥ ಮಹತ್ವ. ಅದು ಶಿಕ್ಷಣ ಬರೀ ಒಟ್ಟೆವರೆಯ ಶಿಕ್ಷಣ ಅಲ್ಲ. ನೀವು ಕೊಡ್ತಾ ಇರ್ತಕ್ಕಂಥ ಎಜುಕೇಷನ್ ಈಸ್ ನಾಟ್ ಫಾರ್ ಇನ್ಫಾರ್ಮೇಷನ್, ಇಟ್ ಈಸ್ ಫಾರ್ ಟ್ರಾನ್ಸ್ಫಾರ್ಮೇಷನ್. ಸಾರ್ಥಕ ಕೆಲಸ ಮಾಡಿದ್ರೆ ನನಗೊಂದು ಅಪೂರ್ವ ಅವಕಾಶವನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಾನು ನಿಜವಾಗ್ಲೂ ಕೃತಜ್ಞನಾಗಿದ್ದೀನಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-47
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148135 ಹಾಗೂ 8123871607.

ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಎಲ್ಲ ಹೇಳುವೆ. ಅದಕ್ಕಿಂತ ಮುಂಚೆ ಒಂದು ಮದುವೆಗೆ ಹೋದ್ರೆ ಡ್ರಿಂಕ್ ಸಿಗುತ್ತೆ, ರಸ್ನ ಸಿಗುತ್ತೆ, ಕುಡಿಯಾಕ ವೆಲ್ಕಮ್ ಅಲ್ವಾ. ಹಾಗೆಯೇ ಈ ಕಾರ್ಯಕ್ರಮದ ಒಂದು ಪರಂಪರೆ ವೆಲ್ಕಮ್ ಗೀತೆಯ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತ ಹಾಡನ್ನ ಕೇಳಿ ಮಜಾ ಮಾಡಿ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

ಬೇಕಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತಿನ ದಿನ ಹೆಂಗಪ್ಪ ಮಿಸ್ ಮಾಡಬಹುದು. ಎಸ್, ಮಹಾತ್ಮ ಗಾಂಧೀಜಿ ಜಯಂತಿ ಇವತ್ತು. ಎಸ್, ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ಆತ್ಮೀಯ ಸ್ನೇಹಿತರೆ. ನನ್ನ ಕಾರ್ಯಕ್ರಮದಲ್ಲಿಯೂ ನಾನು ಹೇಳ್ತಿರ್ತೇನೆ, ಯಾವುದೇ ಒಂದು ಮಹಾನ್ ಪುರುಷರ ಜಯಂತಿ ಇರಲಿ, ಜನ್ಮದಿನ ಇರಲಿ, ಅವರ ಬಗ್ಗೆ ನಾವು ಬರೀ ಸ್ಟೇಟಸ್ ಹಾಕೋದು ಮಾತ್ರ ಅಲ್ಲ, ಅವರಿಗೆ ಅಭಿನಂದನೆ ತಿಳಿಸೋದು ಮಾತ್ರ ಅಲ್ಲ, ಅವರ ಜೀವನದ ಬಗ್ಗೆ ಏನಾದರೂ ಒಂದು ಓದಿ ಅವರ ಜೀವನದಲ್ಲಿ ಅವರು ಪಾಲಿಸಿರುವ ಒಂದು ಉತ್ತಮ ಗುಣ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತಮ್ಮ ಜೀವನ ಒಂದು ಲೈನಿಗೆ ತಗೊಂಡು ಬರುವುದೇ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಮಾತು ನನಗೆ ನೆನಪಾಗುತ್ತೆ. ಆ ಮಾತಿನಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನಿಮ್ಮ ಭವಿಷ್ಯ ಹೇಳಲಿಕ್ಕೆ ನಾನು ಕೂತಿದ್ದೇನೆ ಇಲ್ಲಿ. ಎಸ್, ಮಂಜುನಾಥ ಭವಿಷ್ಯ ಹೇಳಾಮಪ್ಪ, ಎಲ್ಲರೂ ಕೂತ್ಕೊಳ್ಳಿ, ಹೇಳ್ತೇನೆ ಭವಿಷ್ಯ. ಅದಕ್ಕಿಂತ ಮುಂಚೆ ಸುಮಧುರವಾದ ಗೀತೆ ಕೇಳಿ ಎಂಜಾಯ್ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಗಾಂಧಿ ಜಯಂತಿ ಸ್ಪೆಷಲ್ ಕಾರ್ಯಕ್ರಮ.

ಸೂಪರ್ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಭವಿಷ್ಯ ಹೇಳಲಿಕ್ಕೆ ಕೂತಿದ್ದಾನೆ ಮಂಜುನಾಥ. ಗಿಳಿ ಭವಿಷ್ಯ ಅಲ್ರಿ ಆತ್ಮೀಯ ಸ್ನೇಹಿತರೆ, ಜಸ್ಟ್ ಅ ಪಾಯಿಂಟ್. ಇದರಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿ ಅವರು ಹೇಳಿರುವ ಬಹಳ ಮುಖ್ಯವಾದ ಒಂದು ಮಾತು, ಇಫ್ ಯು ವಾಂಟ್ ಟು ನೋ ದ ಫ್ಯೂಚರ್ ಇಟ್ ಡಿಪೆಂಡ್ಸ್ ಆನ್ ವಾಟ್ ಯು ಡೂ ಟುಡೇ. ಏನಪ್ಪ ಮಂಜುನಾಥ ಇದರ ಅರ್ಥ? ನಿಮಗೆ ನಾಳೆ ಗೊತ್ತಾಗಬೇಕು, ಭವಿಷ್ಯ ಗೊತ್ತಾಗಬೇಕು ಅಂದರೆ ನೀವು ಇವತ್ತೇನು ಮಾಡ್ತೀರಿ ಅದು ಬಹಳ ಮುಖ್ಯ. ಸೊ ಆತ್ಮೀಯರೇ, ನಮ್ಮ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಿದ್ರು ಇವತ್ತು ಅದಕ್ಕೆ ಇವತ್ತಿನ ದಿನ ಹಿಂಗಾಗಿದೆ. ಅರ್ಥ ಆಯ್ತಾ? ಅವರ ಜೀವನದಲ್ಲಿ ಅವರು ಇವತ್ತೇನು ಮಾಡಿದ್ರು ಅದಕ್ಕೆ ಭವಿಷ್ಯ, ನಮಗೆ ಇಲ್ಲಿ ಸ್ವತಂತ್ರವಾದ ಭವಿಷ್ಯ ಸಿಕ್ಕಿದೆ. ಸೊ ಒಂದೊಂದು ವಿಚಾರಗಳೊಂದಿಗೆ ಮುಂದೆ ಹೋಗೋಣ ಕಾರ್ಯಕ್ರಮದಲ್ಲಿ. ಇನ್ನೊಂದು ಸೂಪರ್ ಹಿಟ್ ಆದ ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿ. ದಿಸ್ ಇಸ್ ನಮ್ಮೊಂದಿಗೆ ನಾವು ಗಾಂಧಿ ಜಯಂತಿ ಸ್ಪೆಷಲ್ ಕಾರ್ಯಕ್ರಮ.

ಮಸ್ತು ಮಸ್ತು ಗೀತೆಗಳೊಂದಿಗೆ ನನ್ನ ಮಾತುಗಳು. ಗಾಂಧಿ ಜಯಂತಿ ಸ್ಪೆಷಲ್, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದ. ಈಗ ಆತ್ಮೀಯರೇ, ಇವತ್ತು ನೀವು ಏನು ಮಾಡ್ತೀರಾ ಅದ್ರ ಮೇಲೇ ನಿಮ್ಮ ಭವಿಷ್ಯ ಅವಲಂಬಿತವಾಗಿದೆ ಅಂತ ಹೇಳಿದೆ ನಾನಲ್ರಿ, ಮಹಾತ್ಮ ಗಾಂಧೀಜಿಯವರು. ಸೊ ಸ್ನೇಹಿತರೆ, ಅವರ ಜೀವನದಲ್ಲಿ ಅವರು ಏನೇನು ಮಾಡ್ತಿದ್ರು? ಮೊಟ್ಟ ಮೊದಲನೇದಾಗಿ ಸ್ವಚ್ಛತೆ ಬಗ್ಗೆ ಅವರು ಬಹಳ ಗಮನ ವಹಿಸ್ತಿದ್ರು. ನಿಮ್ಮ ಜೀವನದಲ್ಲಿ ನೀವು ಯಾವುದಾದ್ರು ಒಂದು ಆಧ್ಯಾತ್ಮ ಕ್ಷೇತ್ರಕ್ಕೆ ಹೋಗಿ ಬಂದರೆ ಮನಸ್ಸೆಷ್ಟು ಆಹಾ ಶಾಂತ್ ಸಮಾಧಾನ ಪ್ರಶಾಂತವಾಗಿರುತ್ತೆ. ಅದಕ್ಕೆ ಕಾರಣ ಅಲ್ಲಿಯೇ ಇರೋ ಸ್ವಚ್ಛತೆ. ಸ್ವಲ್ಪ ನಿಮ್ಮ ಹಾಲ, ಕಿಚನ್, ಬೆಡ್ರೂಮ, ಲಿವಿಂಗ್ ರೂಮ, ಗಾರ್ಡನ್ ನೋಡಿ ಎಷ್ಟು ಸ್ವಚ್ಛವಿದೆ. ಇಲ್ಲದಿದ್ದರೆ ಸ್ವಚ್ಛತೆ ಅಲ್ಲಿ ಕಾಯ್ದುಕೊಳ್ಳಿ. ನೀವು ಅಲ್ಲಿ ಸ್ವಚ್ಛತೆ ಕಾಯ್ದುಕೊಂಡ್ರೆ ನಿಮ್ಮ ಜೀವನದಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ, ನಿಮ್ಮ ಕುಟುಂಬದಲ್ಲಿ ಒಂದು ಶಾಂತ ವಾತಾವರಣ ಹುಟ್ಟುತ್ತೆ. ಇದಕ್ಕೊಂದು ಒಳ್ಳೆ ಟಿಪ್ಪನ್ನು ನಾನು ಮೊದಲು ಕೊಟ್ಟಿದ್ದೆ, ಇವತ್ತಿನ ಕಾರ್ಯಕ್ರಮದಲ್ಲಿಯೂ ಕೊಡುತ್ತೇನೆ ಸಿಂಪಲ್ ಆಗಿ. ಅದು ಏನು ಅಂತ ಹೇಳುತ್ತೇನೆ, ಅದಕ್ಕಿಂತ ಮುಂಚೆ ಸುಮಧುರವಾದ ಗೀತೆ ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಗಾಂಧಿ ಜಯಂತಿ ಸ್ಪೆಷಲ್ ಕಾರ್ಯಕ್ರಮ.

0: ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಗಾಂಧಿ ಜಯಂತಿ ಸ್ಪೆಷಲ್ ಕಾರ್ಯಕ್ರಮ. ನಿಮ್ಮ ಭವಿಷ್ಯ ನಿಮಗೆ ಗೊತ್ತಾಗಬೇಕು ಅಂದ್ರೆ ಇವತ್ತೇನು ಮಾಡ್ತೀರಾ ಅದು ಬಹಳ ಮುಖ್ಯ. ಇದು ನಮ್ಮ ಗಾಂಧೀಜಿಯವರು ಹೇಳಿರುವ ಮಾತು. ಅದಕ್ಕೆ ತಕ್ಕಂತೆ ಸ್ವಚ್ಛತೆ ಬಗ್ಗೆ ಹೇಳಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆ ಬಂತು, ಸ್ಟ್ರೆಸ್, ಚಿಂತೆ, ಖಿನ್ನತೆ ಒಳಗಾಗೋಕ್ಕಿಂತ ಮುಂಚೆ ಆ ನಿಮ್ಮ ಕಪಾಟ್ ತೆಗಿರಿ, ಬಟ್ಟೆ ತೆಗಿರಿ, ಇಸ್ತ್ರಿ ಮಾಡ್ರಿ, ಗಡಿ ಮಾಡ್ರಿ. ಟ್ರೈ ಮಾಡಿ ನೋಡಿ, ಇದು ವೈಯಕ್ತಿಕವಾಗಿ ನಾನು ಟ್ರೈ ಮಾಡಿದ್ದೆ.
1: ತೆಗಿರಿ, ಇಸ್ತ್ರಿ ಮಾಡ್ರಿ, ಗಡಿ ಮಾಡ್ರಿ.
0: ಟ್ರೈ ಮಾಡಿ ನೋಡಿ, ಇದು ವೈಯಕ್ತಿಕವಾಗಿ ನಾನು ಟ್ರೈ ಮಾಡಿದ್ದೆ. ಏಕೆಂದ್ರೆ ಆತ್ಮೀಯ ಸ್ನೇಹಿತರು, ಒಂದು ಒಳ್ಳೆ ಪುಸ್ತಕದಲ್ಲಿ ಒಂದು ಲೈನ್ ಅನ್ನು ಓದಿದ್ದೆ. ವೆನೆವರ್ ಯು ಆರ್ ಫೀಲಿಂಗ್ ಸ್ಟ್ರೆಸ್, ಸ್ಟಾರ್ಟ್ ಕ್ಲೀನಿಂಗ್ ಹೋಮ್. ಮನೆ ಸ್ವಚ್ಛ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಚಿಂತೆ ಬಂದ್ರ ಅಂತ ಆ ಲೈನ್ ಅರ್ಥ. ವೈಯಕ್ತಿಕವಾಗಿ ನಾನು ಅನುಭವಿಸಿದೆ.
1: ನೀವು ಒಂದು ಸ್ವಲ್ಪ ನೋಡ್ರಿ, ಬರೀ ಕಪಾಟ್ ಅಂತಲ್ಲ, ಆ ಫ್ರಿಜ್ಜು ಸಾಫ್ ಮಾಡ್ಬೋದು, ಕಿಚನ್ ಮೇಲಿನ ಪ್ಲಾಟ್ಫಾರ್ಮು ಸಾಫ್ ಮಾಡ್ಬೋದು. ವಿಚಾರ ಮಾಡಿ ಆತ್ಮೀಯ ಸ್ನೇಹಿತರೆ, ತಮ್ಮ ಮನೆ ಕ್ಲೀನ್ ಮಾಡಿದರೆ ತಮಗೆ ಬರೋ ಆ ಒಂದು ಫೀಲಿಂಗ್, ಈ ಫೀಲಿಂಗ್ ಕ್ಲೀನಿಂಗ್ ಆದಮೇಲೆ ನನಗೆ

ತಿಳಿಸಿ. ಟಾಸ್ಕ್ ನಂಬರ್ ಒನ್ ಕೊಡ್ತಾ ಇದ್ದೇನೆ, ಮನಿ ಸ್ವಚ್ಛ ಆದ ತಕ್ಷಣ ನಿಮ್ಮ ಫೀಲಿಂಗ್ ಹೇಗಿದೆ? 9019904904 ಇದ್ರ ಮೇಲೆ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಕಳಿಸ್ರಿ, ಮಂಜುನಾಥ ಮಸ್ತ್ ಅನ್ಸಿತ್ತು ಅಂತ ತಿಳಿಸಿ ನನಗೆ. ಹಾಡನ್ನ ಕೇಳಿ ಮಜಾ ಮಾಡಿ.

0: ಏನ್ರಿ ಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದು ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998330.

இது பெலகாவிய மொட்டை முதல்ல ரேடியோ கேந்திரா வேணுதோனி 90.4 FM KLEKANASO நிமோந்திக்கு நான் மஞ்சுநாட்பை ஆத்மீய ஸ்நேகிதரே காந்தி ஜெயந்தி ஸ்பெஷல் கார்யக்ரமದಲ್ಲಿ ನಿಮ್ಮ ಭವಿಷ್ಯ ನಿಮಗೆ ಗೊತ್ತಾಗಬೇಕು ಅಂದರೆ ಇವತ್ತೇನು ಮಾಡುತ್ತೀರಿ ಅದರ ಮೇಲೆ ಡಿಪೆಂಡ್ ನಿಮ್ಮ ಭವಿಷ್ಯ ಅಂತ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಸ್ವಚ್ಛತೆ ಬಗ್ಗೆ ಮಾತಾಯಿತು, ಸತ್ಯ ಮಾತಾಡುವುದು ಅವರ ಜೀವನದಲ್ಲಿ, ಅವರು ಯಾವತ್ತೂ ಸತ್ಯವನ್ನೇ ಮಾತನಾಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಹಾಂ ಮಂಜುನಾಥ, ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಮನುಷ್ಯ ಹೇಗಿರ್ತಾರೆ ಹಂಗೆ ಮಾತನಾಡಬೇಕು ಅಂತ ನೀವು ಪ್ರಶ್ನೆ ಹಾಕ್ತೀರಾ. ಆದರೆ ಆತ್ಮೀಯರೇ, ಸತ್ಯವನ್ನೇ ಮಾತನಾಡಿದರೆ ಹೌದು ಪ್ರಾರಂಭದಲ್ಲಿ ಬಹಳ ಕಷ್ಟ ಆಗುತ್ತೆ, ಆದರೆ ಆ ಪ್ರಾರಂಭಿಕ ಕಷ್ಟ ನಿಮಗೆ ನೆಮ್ಮದಿಯಾದ ನಿದ್ರೆ ಸಿಗುತ್ತೆ. ಎಸ್, ಹೋಲ್ಸೇಲ್ನಲ್ಲಿ ನೆಮ್ಮದಿಯಾದ ನಿದ್ರೆ ಬೇಕಂದರೆ ಪ್ರಾರಂಭದಲ್ಲಿ ಸತ್ಯ ಮಾತಾಡಿ ಆರಾಮಾಗಿರಲಿ. ಸುಮ್ಮನೆ ಪ್ರಾರಂಭದಲ್ಲಿ ಸುಳ್ಳು, ಆ ಸುಳ್ಳು ಮುಚ್ಚಾಕಿ ಇನ್ನೊಂದು ಸುಳ್ಳು, ಸುಳ್ಳು ಮುಚ್ಚಾಕಿ ಇನ್ನೊಂದು ಸುಳ್ಳು ಅಂತ ಸುಳ್ಳಿನ ಒಂದು ದೊಡ್ಡ ಪರ್ವತ ಕಟ್ಟೋಕ್ಕಿಂತ ಮುಂಚೆ ಈ ಸತ್ಯವನ್ನು ಮಾತನಾಡುವ ಅಭ್ಯಾಸ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಇದು ಮಹಾತ್ಮ ಗಾಂಧೀಜಿಯವರು ಮಾಡ್ತಿದ್ರು, ಅದಕ್ಕೆ ಹೇಳಿದೆ. ಯಾವುದೇ ಮಹಾತ್ಮನ ಜನ್ಮದಿನ ಇದ್ರೆ ಅವ್ರ ಬಗ್ಗೆ ನಾವು ಸ್ಟೇಟಸ್ ಹಾಕಿ, ನಾನು ಹಾಕ್ತೀನಿರಪ್ಪ ಗಾಂಧೀಜಿಯವರ ಸ್ಟೇಟಸ್ಸು, ಆದರೆ ಆ ಸ್ಟೇಟಸ್ 24 ತಾಸಿನಲ್ಲಿ ಡಿಸಪಿಯರ್, ಗಾಯಬ್. ಆದರೆ ಅವರ ಹೇಳಿರುವ ಮಾತು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸದಾ ಇಟ್ಕೊಳ್ಳಿ. ಬನ್ನಿ, ಸತ್ಯವನ್ನೇ ಮಾತನಾಡುತ್ತೇನೆ ನಾನು. ಈಗ ಮುಂದೆ ಹಾಡು ಪ್ರಸಾರ ಮಾಡಬೇಕೆ ನಾನು? ಹಾಡನ್ನು ಕೇಳಿ ಮಜಾ ಮಾಡಿ.

ಆಲ್ ರೈಟ್, ಉತ್ತಮ ಗೀತೆಗಳ ಲೈನ್ಅಪ್ನೊಂದಿಗೆ ನನ್ನ ಬಡ ಬಡ ಮಾತುಗಳು. ಇವತ್ತಿನ ಗಾಂಧಿ ಜಯಂತಿ ಸ್ಪೆಷಲ್ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ. ನಿಮ್ಮ ಭವಿಷ್ಯ ನಿಮಗೆ ಗೊತ್ತಾಗಬೇಕು ಅಂದ್ರೆ ಇವತ್ತೇನು ಮಾಡ್ತೀರಾ ಅದು ಬಹಳ ಮುಖ್ಯವಾಗುತ್ತೆ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಆತ್ಮೀಯರೇ, ಎರಡು ವಿಷಯ ಆಯಿತು. ಒಂದು ಸತ್ಯ ಮಾತನಾಡಿ, ಇನ್ನೊಂದು ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಿ. ಇನ್ನೊಂದು, ಗಾಂಧೀಜಿಯವರು ಏನು ಮಾಡ್ತಿದ್ರು ಹೇಳಿ ಹೇಳಿ ಹೇಳಿ ಹೇಳಿ. ಎಸ್, ನಾನ್ ವಯಲೆನ್ಸ್, ಅಹಿಂಸೆ. ಎಸ್ ಆತ್ಮೀಯ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಅಪ್ಪ ದೇವರ ಯಾರಿಗೂ ತಾಳ್ಮೆ ಇಲ್ಲ. ಪಟ್ಟಂತ ಕೋಪ ಬರುತ್ತೆ, ಕೈ ವಿಷಯ ಬಿಡ್ತಾರೆ. ಇನ್ಸ್ಟಾಗ್ರಾಮ್ ರೀಲ್ ತೆಗೆದು ನೋಡಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾನಲ್ಲಿ ವಿಡಿಯೋ ನೋಡಿ, ಚಿಕ್ಕ ವಯಸ್ಸಿನ ಗಂಡಸರು ಹೆಣ್ಮಕ್ಳು ಹಿರಿಯರಿಗೆ ಬಾಯಿಗೆ ಬಂದಾಗ ಬೈಯೋದಷ್ಟೇ ಅಲ್ಲ, ಕೈನೂ ಎಬ್ಬಿಸ್ತಾರೆ. ಕೋಪ, ಹಿಂಸೆ, ಹಿಂಸೆ ಬಹಳ ಜಾಸ್ತಿ ಆಗಿದೆ. ಆ್ಯಂಡ್ ಇನ್ನೊಂದು ಮಜಾ ಹೇಳಿರಿ, ಹಿಂಸೆ ಇರೋ ಸೀರಿಯಲ್ ಸಿನಿಮಾ ಬಹಳ ಜಾಸ್ತಿ ಟ್ರೆಂಡ್ ಆಗಿದೆ. ಹೇಳೋದು ಬೇಡಗರ, ನಿಮಗೂ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ಅಹಿಂಸೆ ಅನ್ನೋದು ಬಹಳ ಬಹಳ ರೇರ್ ಆದ ಒಂದು ದೃಶ್ಯ ಆಗಿಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಇವತ್ತು ಜನ್ಮ ದಿನ, ಜಯಂತಿ ಇವತ್ತು. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅಹಿಂಸೆಯನ್ನು ಪಾಲಿಸೋಣ. ಮಂಜುನಾಥ, ಅಹಿಂಸೆ ಹೆಂಗಪ್ಪ ಪಾಲಿಸೋದು, ಕಷ್ಟ ಐತಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನೇನು ಹೇಳಿದೆ, ಸತ್ಯ ಮಾತನಾಡೋದು, ಸ್ವಚ್ಛತೆ ಕಾಯ್ದುಕೊಳ್ಳೋದು, ಆಮೇಲೆ ಈಗ ಅಹಿಂಸೆ, ಎಲ್ಲ ಕಷ್ಟನೇ. ಗುಳಿಗೆ ತೊಗೊಂಡಿರಿ, ಔಷಧಿ. ಔಷಧಿ ಏನ ಸ್ವೀಟ್, ಒಂದು ಮೋತಿಚೂರು ಲಡ್ಡು ಥರ ಇರ್ತದ, ಗುಲಾಬ್ ಜಾಮೂನ್ ರಸಗುಲ್ಲ ಥರ ಇಲ್ಲ ಯವ್ವ. ಎಲ್ಲ ಕಡು ಇರ್ತದ, ಕಹಿ ಇರ್ತದ. ಏನು ಶರೀರಕ್ಕೆ ಕಹಿ, ಏನು ಮನಸ್ಸಿಗೆ ಕಹಿ, ಅದು ನಮ್ಮ ಜೀವನಕ್ಕೆ ಸಹಿ. ಹೇಗೈತ್ರಿ, ಹಾಡನ್ನು ಕೇಳಿ ಮಜಾ ಮಾಡಿ.

0: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इनहाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 247377 एक्सटेन्शन 1530.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ: ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
2: ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯ ಹಂತಿಗೆ ಬಂದಿದ್ದೇವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೇಕ್ನ ಮುಂಚೆ ನಾನು ಹೇಳಿದೆ, ಅಹಿಂಸೆ ಹೆಂಗಪ್ಪ ಪಾಲಿಸುವುದು ಇತ್ತೀಚಿನ ದಿನಗಳಲ್ಲಿ? ಬಾಪ್ರೆ, ಇದು ಬಹಳ ಕಠಿಣ. ಆದರೆ ಆತ್ಮೀಯ ಸ್ನೇಹಿತರ, ಅದರೊಂದಿಗೆ ಔಷಧಿಯ ಎಕ್ಸಾಂಪಲ್ ಕೂಡ ಕೊಟ್ಟೆ. ಸೊ ದಯವಿಟ್ಟು ಒನ್ ಸ್ಮಾಲ್ ವಿಚಾರ ನಿಮ್ಮ ಜೀವನದಲ್ಲಿ ತಗೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಕೋಪ ಬಂದಾಗ 10ರಿಂದ 1 ಉಲ್ಟಾ ಗಿಂತಿ ಮಾಡಿ. ಇದು ನಾನು ಹೇಳಿಲ್ಲ, ವೈದ್ಯರೇ ಹೇಳಿರುವ ಮಾತು ಸತ್ಯ. ಅಥವಾ ಡೀಪ್ ಬ್ರೀತಿಂಗ್ ಮಾಡಿ. ಆ ಒಂದು ವಿಚಾರ ನಿಮಗೇನು ಬಂದಿರುತ್ತೆ ಕೋಪದಲ್ಲಿ, ದ ಬೆಸ್ಟ್ ಆನ್ಸರ್ ವೆನ್ ಯು ಆರ್ ಇನ್ ಆ್ಯಂಗರ್ ಇಸ್ ಸೈಲೆನ್ಸ್. ಅಂದರೆ ಕೋಪದಲ್ಲಿ ಇದ್ದಾಗ ಶಾಂತವಾಗಿರುವುದು, ಮೌನ, ಅದೇ ಉತ್ತಮವಾದ ಉತ್ತರ. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ದಿಸ್ ಟು ಶಾಲ್ ಪಾಸ್ ಅಂತ ಒಂದು ಲೈನ್ ಇದೆ. ಏನು ಬಂದಿದೆ ಅದು ಹೋಗ್ಲಿಕ್ಕೇ ಬಂದಿದೆ. ಕೋಪ ಹೋಗುತ್ತೆ, ಖುಷಿ ಹೋಗುತ್ತೆ, ದುಃಖ ಹೋಗುತ್ತೆ, ಪರಿಸ್ಥಿತಿ ಯಾವುದೇ ಇರಲಿ, ಬಂದಿದೆ ಅಂದರೆ ಹೋಗುತ್ತೆ. ಮುಂಜಾನೆ ಆದರೆ ಮಧ್ಯಾಹ್ನ, ಮಧ್ಯಾಹ್ನ ಆದರೆ ಸಾಯಂಕಾಲ, ಸಾಯಂಕಾಲ ಆದರೆ ಕತ್ತಲು. ಹಾಗೆ ಆ ನಿಮ್ಮ ಕೋಪ ಶಾಶ್ವತ ಇರುವುದಿಲ್ಲ. ಯಾರು ಹುಡುಕ್ಯಾಡ್ರಿ ನೀವು ಆಲ್ ಟೈಮ್ ಕೋಪವಾಗಿರ್ತಾರ? ಇಲ್ಲ. ಸೊ ಸ್ನೇಹಿತರೆ, ಟ್ರೈ ಮಾಡಿ. ಅಹಿಂಸೆ ಕೋಪದಿಂದನೇ ಪ್ರಾರಂಭ. ಪ್ರಾರಂಭಿಕ ಹೆಜ್ಜೆ ಆಫ್ ಅಹಿಂಸೆ ಇಸ್ ಕೋಪ. 1ರಿಂದ 10 ಉಲ್ಟಾ ಗಿಂತಿ ಮಾಡಿ ಅಥವಾ ಬ್ರೀದಿಂಗ್ ಮಾಡಿ. ಇದೆಲ್ಲ ವೈದ್ಯರು ಹೇಳಿರುವ ಮಾತು, ಟ್ರೈ ಮಾಡಿ ನೋಡಿ. ಮಹಾತ್ಮ ಗಾಂಧೀಜಿ ಅವರ ಮಹಾತ್ಮ ಆಗಲಿಕ್ಕೆ ಆಗಿಲ್ಲ, ಆದ್ರೂ ನಿಮ್ಮ ಆತ್ಮವನ್ನು ಮಹಾನ್ ಮಾಡಿಕೊಳ್ಳಿ. ಈ 3 ವಿಷಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುದಿಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಲಭೋ ಲಭೋ ಅದೇ ಪೈಲ ಏನಾರ ಆಯಿ ಬಾಬಾ ನಂತರ ಕಾಯ್ ಬಾಜಿ ದಿನಕ್ಕೆ ಆಗ್ತಾರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕುತ್ರ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು. 4ನೇ ದಿನದ ಜೀವನ ಮಂಜುನಾಥ್ ಪೈ ಏನ್ ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ

ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ ಮನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದೇ ಇಷ್ಟರೇ ಜೀವನ. ಮತ್ತಿನ್ ಯಾಕೆ ಮಾಡ್ತೀರಾ? ಕೋಪ, ತಾಪ, ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇನೋ ಧ್ವನಿಯನ್ನ ಸದಾ ಕೇಳಿ ಸ್ನೇಹಿತರೆ. ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಯಾಕೆ ಅಂತೀರಾ? ಈಗಿನ ಕ್ಷಣ ತಮ್ಮ ಕಡೆ ತುತ್ತನ್ನು ತಿನ್ನೋಕೆ, ಬಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈಯಗಳ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ. ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತೊಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡಿ. ಒಳ್ಳೆ ಕೆಲಸ ಇವತ್ತು ಈಗ ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ಅಂತ ತಳ್ಕೋತ ಹೋಗಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೆ, ಆದರೆ ಎಲ್ಲರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡುವ, ಸ್ವಂತ ತಂದೆ ತಾಯಿಗೆ ಮನೆಗೆ ಬಂದರು ಒದ್ದಾಡವ, ಛೇ ಛೇ ಛೇ ಛೇ ಛೇ, ಅಂಥ ವ್ಯಕ್ತಿ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ನಿಮ್ಮ ಜೀವನ ಆಗಲಿ ನನ್ನ ಜೀವನ ಆಗಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರೋ, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರೋ. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತವನ್ನ ಪ್ರಸ್ತುತಪಡಿಸಲಿದ್ದಾರೆ ಯೋಗೇಶ್ ರಾಮದಾಸ್ ಅವರು.

0: ಇದುವರೆಗೂ ಪ್ರಸಾರವಾಯಿತು ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ನಮ್ಮ ಇಂದಿನ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತವನ್ನ ಪ್ರಸ್ತುತಪಡಿಸಿದವರು ಯೋಗೇಶ್ ರಾಮದಾಸ್ ಅವರು, ತಬಲಾ ಸಾಥ್ ನೀಡಿದವರು ಅಂಗದ್ ದೇಸಾಯಿ, ಹಾಗೂ ಹಾರ್ಮೋನಿಯಂ ಯಾದವೇಂದ್ರ ಪೂಜಾರಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.

ನಮಸ್ಕಾರ. ನೀವು ಕೇಳ್ತಾ ಇದ್ರ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಕೇಲಿ ಸಂಗೀತ ಮಹಾವಿದ್ಯಾಲಯದ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಂದ ವಿವಿಧ ಭಜನ್ಗಳನ್ನು ಕೇಳಲಿದ್ದೀರಾ.

ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿ ಕನಸಾದಂಥ ಕೇಳು ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM.

0: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮೀರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.

ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತು ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ

ಇಲ್ಲಿವರೆಗೂ ಕೇಳಿದ್ರೆ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯದ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ವಿವಿಧ ಭಜನೆಗಳನ್ನು ಪ್ರಸ್ತುತ ಪಡಿಸಿದರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
0: ಇದ ವಿಷಯ ಚಿಂತೆ ಯಾಕ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

ನಮಸ್ಕಾರ, ಇದು ವೇಣುಧ್ವನಿ 90.4 FM ಕೆ ಎಲ್ ಇ ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಈ ಸಂಜೆ ಯಾಕಾಗಿದೆ, ಗಾಯಕರು ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಚಿತ್ರ ಗೆಳೆಯ, ಹಾಡನ್ನು ಕೇಳಿ ಆನ್.

ಕಾರ್ಯಕ್ರಮದ ಮುಂದಿನ ಗೀತೆ ಗಗನವೇ ಭಾಗಿ. ಗಾಯಕರು ಶ್ರೇಯಾ ಘೋಷಾಲ್, ಸಾಹಿತ್ಯ ಕವಿರಾಜ್, ಚಿತ್ರ ಸಂಚು ವೆಡ್ಸ್. ಗೀತಾ ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲ ಕಾರ್ಯಕ್ರಮದ ಮುಂದಿನ ಗೀತೆ ಎಲ್ಲೋ ಜೋಗಪ್ಪ, ಚಿತ್ರ ಜೋಗಿ, ಗಾಯಕರು ಸುನೀತಾ ಶಂಕರ್ ಮಹಾದೇವನ್, ಸಾಹಿತ್ಯ ಗುರುಕಿರಣ್. ಹಾಡನ್ನು ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಎರಡು ಜಡೆಯನ್ನು, ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್, ಸಾಹಿತ್ಯ ಯೋಗರಾಜ್ ಭಟ್, ಚಿತ್ರ ಜಾಕಿ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಕಾಲವನ್ನು ತಡೆಯೋರು. ಚಿತ್ರ ಆಪ್ತ ಮಿತ್ರ ಗಾಯಕರು ಹರಿಹರನ್ ಹಾಗೂ ಗುರುಕಿರಣ್, ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಚಿತ್ರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಗಾಯಕರು ಟಿಪ್ಪು, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ. ಹಾಡನ್ನು ಕೇಳಿ ಆನಂದ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ, ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
0: ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೇನೆ.
2: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
3: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. Study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kahed Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahe.edu.in. For more information, visit Kahe JNMC campus, Nehru Nagar, Belagavi or call 0831 244444 extension 4327.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998333.

ಈಗ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ವೆಲ್ಕಮ್ ಬ್ಯಾಕ್ ತುಂಬಿ ಟ್ಯೂನ್ ಆಹತ್ ವೇಣುಧ್ವನಿ 90.4 FM KLE ಕನಸು ವರ್ತೇನಿ KLE ಸಂಗೀತ ಕಟ್ಟಾ ಹಾ ಶೋ ಸುರು ಆಹೆ ಮನೀಷಾ ತುಮಚ್ಯಾಸೋಬತ್ कधी मन थोडं उदास असतं आणि आपण स्वतःहून इमोशनल गाणी ऐकतो असं का होतं कदाचित कारण त्या गाण्यांमध्ये आपल्याला आपल्या भावना व्यक्त झाल्यासारख्या वाटतात कधीकधी मनातलं काही बोलता येत नाही पण एखादं गाणं ते अगदी अचूक सांगून जातं म्हणूनच संगीत हे आपल्या भावनांचं एक सुंदर माध्यम आहे चला याच नोटवरती ऐकवते पुढची गाणी आणि तुम्ही ऐकत राहा वेणुधुनी 90.4 FM KLE गणसू

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇರು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE, ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಮೇಡಮ್, ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವೆಲ್ಕಮಿಂಗ್ ಮೀ.
0: ಯೆಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ನಿದ್ರಾಹೀನತೆ ಅಥವಾ ಸ್ಲೀಪ್ ಡಿಸಾರ್ಡರ್. ಬನ್ನಿ, ಅಲ್ಲಿಂದ ಪ್ರಾರಂಭ ಮಾಡೋಣ. ಈ ನಿದ್ರಾಹೀನತೆ ಅಂದ್ರೆ ಏನು
1: ಸರ್? ಆಕ್ಚುಲಿ ನಾವು ಫುಲ್ ಡೇ ನಾವು ಆಕ್ಟಿವ್ ಆಗಿ ಇರಬೇಕಂದ್ರೆ ನಿದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಿದ್ದೆ ಚೆನ್ನಾಗಿಲ್ಲ ಅಂದ್ರೆ ಕೂಡ ಸೊ ನೆಕ್ಸ್ಟ್ ಡೇ ಹೆಂಗಿರುತ್ತೆ, ಆಕ್ಚುಲಿ ಇರಿಟೇಟ್ ಆಗಿರ್ತೀವಿ, ಬಹಳ ಹೆಲ್ತ್ ಇಶ್ಯೂಸೂ ಬರ್ತವೆ. ಸೊ ನಾವು ಏನನ್ನ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಬೇಕಂದ್ರೂ ಆಗಲ್ಲ. ಸೊ ಎಲ್ಲ ಯಾವಾಗೂ ಶಿಟ್ಟು ಬರೋದು, ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ನಿದ್ದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದು ನಮಗೆ ಅಲ್ಲ, ಚಿಕ್ಕ ಮಕ್ಕಳಿಗೆ ಇಂಪಾರ್ಟೆಂಟು, ದೊಡ್ಡವ್ರಿಗೆ ಎಲ್ಲರಿಗೂ. ನಿದ್ದೆ ಅನ್ನೋದು ಮಿನಿಮಮ್ 7 to 8 hours ನಿದ್ದೆ ಅಂತೂ ಬೇಕೇ ಬೇಕು. ಅದಿಲ್ಲ ಅಂದರೆ ಸೊ ಸಾಕಷ್ಟುಗಳ ಕಾಯಗಳು ಆಸ್ ವೆಲ್ ಆಸ್ ಮಾನಸಿಕ ರೋಗಗಳು ಬರ್ತವೆ. ಸೊ ಇದು ವೈಸ್ ವರ್ಸ ಕಾಯಗಳು, ಲೈಕ್ ಎನಿ ಫಿಸಿಕಲ್ ಡಿಸಾರ್ಡರ್ಸ್ ಆರ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಲೀಡ್ಸ್ ಟು ಇನ್ಸೋಮ್ನಿಯಾ ಆರ್ ನಿದ್ರಾಲೇಮಿ ಆರ್ ನಿದ್ರಾಹೀನತಾ ಆರ್ ಸ್ಲೀಪ್ ಡಿಸಾರ್ಡರ್ ಆರ್ ಸ್ಲೀಪ್ ಡಿಸಾರ್ಡರ್ ಮೇ ಲೀಡ್ಸ್ ಟು ಸೊ ಮೆನಿ ಸೈಕಲಾಜಿಕಲ್ ಆಸ್ ವೆಲ್ ಆಸ್ ಎ ಫಿಸಿಕಲ್ ಇಶ್ಯೂಸ್. ಸೊ ಹೆಲ್ತ್ ಇಶ್ಯೂಸ್ ಭಾಳ ಬರೋಕ್ಕೂ ಚಾನ್ಸಸ್ ಇದ್ದಾವೆ. ಅದಕ್ಕೆ ನಿದ್ದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಜೀವನದಲ್ಲಿ
0: 100%. ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮನುಷ್ಯನ ದೇಹಕ್ಕೆ ನಿದ್ರೆ ರೀಸೆಟ್ ಬಟನ್ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಎಷ್ಟು ಅವರ್ ಎಷ್ಟು ಗಂಟೆಗಳ ಕಾಲ ನಿದ್ರೆ ಬೇಕು ಅಂತ? ಏಕೆಂದ್ರೆ ಬಹಳಷ್ಟು ವಿಷಯಗಳು ಬರ್ತವೆ, 9 hours, 10 hours. ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ
1: ಸರ್? ಚಿಕ್ಕ ವಯಸ್ಸಿದಾಗ ಲೈಕ್ 12 years ಅಪ್ ಟು 12 years ಅಟ್ಲೀಸ್ಟ್ 8 to 10 hours ನಿದ್ದೆ ಬೇಕೇ ಬೇಕಾಗತ್ತೆ. ಸೊ ನಾವು ಸ್ವಲ್ಪ ದೊಡ್ಡವರಾಗ ಮಿನಿಮಮ್ 8 to 6 hours, ಲೈಕ್ 6 to 8 hours ನಿದ್ದೆ ಬೇಕು. ಸೊ ಮಿನಿಮಮ್ 6 hours ಸ್ಲೀಪ್ ಮಾಡಬೇಕಾಗತ್ತೆ. ಇಲ್ಲ ನಮ್ಗೆ ಸ್ವಲ್ಪ ಟೈಮ್ ಇದೆ ಅಂದ್ರೂ ಮಿನಿಮಮ್ ಸ್ವಲ್ಪ ಏಜ್ 45 ಇದಾಗ ಅಷ್ಟು ತನಕ ಸೊ 8 hours ಸ್ಲೀಪ್ ಬೇಕೇ ಬೇಕು. ಸೊ ಮೋರ್ ದೆನ್ 45 years ಅಂದರೆ ಮಿನಿಮಮ್ 6 hours ಸ್ಲೀಪ್ ಸಾಕು, ಜಾಸ್ತಿ ಏನೂ ಬೇಡ. ಅವ್ರಿಗೆ ನಿದ್ದೆನೂ ಬರಲ್ಲ, ಅದು ವಯಸ್ಸು ಪ್ರಕಾರ ಬರುತ್ತೆ. ಅವರಲ್ಲಿ ಆ್ಯಕ್ಚುಲಿ ಅವರಲ್ಲಿ ವಾತ ಪ್ರಧಾನ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಸೊ ಅವರು ವಾತ ಆಫ್ಟರ್ ಲೈಕ್ 50 years ವಾತ ಬಾಡಿ ಎಲ್ಲ ಜಾಸ್ತಿ ಇರುತ್ತೆ. ವಾತ ಪಿತ್ತ ಕಫ ಅಂತ ಆಯುರ್ವೇದದಲ್ಲಿ ತ್ರಿದೋಷಾಸ ಅಂತ ಅದರಲ್ಲಿ. ಸೊ ಬಾಲ್ಯವಿದ್ದಾಗ ಕಫ ಜಾಸ್ತಿ ಇರುತ್ತೆ, ಮಧ್ಯ ವಯಸ್ಸಿದಾಗ ಪಿತ್ತ ಜಾಸ್ತಿ ಇರುತ್ತೆ, ಬಟ್ ವಯಸ್ಸು ಸ್ವಲ್ಪ ಜಾಸ್ತಿ ಇದ್ದಾಗ ಕಫ ಕಡಿಮೆ ಆಗಿ ವಾತ ಜಾಸ್ತಿ ಇರುತ್ತೆ. ಸೊ ಅವಾಗ ನಿದ್ರಾಲೇಮಿ ಅದು ಆಟೋಮೆಟಿಕ್ ಡಿಸೀಸೇ ಆಗಿಬಿಡ್ತದೆ. ಸೊ ಮಿನಿಮಮ್ ಚಿಕ್ಕ ಮಗಳಿಗೆ 8 to 10 hours, ಮಧ್ಯ ವಯಸ್ಸವ್ರಿಗೆ ಮಿನಿಮಮ್ 6 to 8 hours ನಿದ್ದೆ ಬೇಕೇ ಬೇಕು. ಸ್ವಲ್ಪ ವಯಸ್ಸಿದವ್ರಿಗೆ 6 hours ಕೂಡ ನಡೀತದೆ. ಅದಕ್ಕೂ ಮಿನಿಮಮ್ ಇದು 6 hours ನಿದ್ದೆ ಮಾಡಬೇಕು. ಬಟ್ ಇದು ನಿದ್ದೆ ಬರೋಕೆ ಆ್ಯಕ್ಚುಲಿ ಒಂದು ಬಯೋಲಾಜಿಕಲ್ ಕ್ಲಾಕ್ ನಮ್ಮ ಬಾಡಿಯಲ್ಲಿ ಇರುತ್ತೆ. ಹಂಗಂದ್ರೆ ಏನು, ಸ್ವಲ್ಪ ಸೂರ್ಯ ಬಂದಾಗ ಲೈಟ್ ಬಂದಾಗ ನಿದ್ದೆ ನಾವು ಮಾಡಬೇಕು ಅನಿಸಲ್ಲ, ಅಂದರೆ ಸ್ವಲ್ಪ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಆ್ಯಂಡ್ ನೈಟ್ ಸ್ವಲ್ಪ ಲೈಟ್ ಕಡಿಮೆ ಇದ್ದಾಗ ನಿದ್ದೆ ಬರುತ್ತೆ. ಇದಕ್ಕೆ ಕಾರಣ ಏನಂದರೆ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಬಾಡಿಯಲ್ಲಿ ಇರುತ್ತೆ. ಅದು ಬಾಡಿಯಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂದರೆ ಬ್ರೈನಲ್ಲಿ ಒಂದು ಗ್ರಂಥಿ ಇರುತ್ತೆ, ಪೀನಿಯಲ್ ಗ್ರಂಥಿ ಅಂತ. ಅದರಿಂದ ಆ್ಯಕ್ಚುಲಿ ಮೆಲಟೋನಿನ್ ಪಿಗ್ಮೆಂಟ್ ಆಸ್ ಮೆಲಟೋನಿನ್ ಹಾರ್ಮೋನ್ ಅಂತ ಒಂದು ರಿಲೀಸ್ ಆಗುತ್ತೆ. ಸೊ ಆ ಹಾರ್ಮೋನು ನಮಗೆ ಸ್ವಲ್ಪ ಲೈಟ್ ಕಡಿಮೆ ಇದ್ದಾಗ ಜಾಸ್ತಿ ಇರುತ್ತೆ, ಸ್ವಲ್ಪ ಲೈಟ್ ಹೆಚ್ಚಿದಾಗ ಆ ಮೆಲಟೋನಿನ್ ಹಾರ್ಮೋನು ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಸೂರ್ಯ ಬಂದಾಗ ಲೈಟ್ ಜಾಸ್ತಿ ಇರುತ್ತಲ್ಲ, ಆವಾಗ ಏನಾಗುತ್ತೆ, ಮೆಲಟೋನಿನ್ ಹಾರ್ಮೋನ್ ಕಡಿಮೆ ಇರುತ್ತೆ. ಸೊ ನಾವು ನಮ್ಗೆ ಎಲ್ಲ ಹೆಚ್ಚರಾಗುತ್ತೆ, ನಿದ್ದೆ ಬರಲ್ಲ, ಆಕ್ಟಿವ್ ಆಗಿರ್ತೀವಿ, ನಾವು ಕೆಲಸ ಮಾಡ್ಕೊತೀವಿ. ಬಟ್ ನೈಟ್ ಸ್ವಲ್ಪ ಸಂಜೆ ಆದಮೇಲೆ ಲೈಕ್ 6 o'clock ಲೈಟ್ ಕಡಿಮೆ ಆಗ್ತಾ ಇರ್ತದಲ್ಲ, ಸೊ ಅವಾಗ ಏನಾದ್ರು ಮೆಲಟೋನಿನ್ ಆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರ್ತವೆ. ಸ್ವಲ್ಪ ಭಾಳ ಸಾಕಷ್ಟು ಲೆವೆಲ್ ಜಾಸ್ತಿ ಇದ್ದಾಗ ನಮ್ಗೆ ನಿದ್ದೆ ಬರುತ್ತೆ. ಇದು ಒಂದು ನಾರ್ಮಲ್ ಸೈಕಲ್, ಇದು ಸ್ಲೀಪ್ ಸೈಕಲ್ ಅಂತಾರೆ. ಸೊ ಅದೆಲ್ಲ ಡಿಪೆಂಡ್ಸ್ ಆನ್ ಮೆಲಟೋನಿನ್ ಹಾರ್ಮೋನ್, ಅದು ಬ್ರೈನಲ್ಲಿ ಒಂದು ಪೀನಿಯಲ್ ಗ್ರಂಥಿಯಿಂದ ರಿಲೀಸ್ ಆಗುತ್ತೆ. ಇದು ಇವಾಗ ಏನಾಗುತ್ತೆ ಈ ಜನ್ರೇಷನು, ಸೊ ನೈಟು ನಾವು ಗ್ಯಾಜೆಟ್ಸ್ ಯೂಸ್ ಮಾಡ್ತೀವಿ, ಸೊ ಅದರಿಂದ ಬ್ಲೂ ರೇಸ್ ಜಾಸ್ತಿ ಇರ್ತವೆ. ಅದು ಕಣ್ಣಿಂದ ಸೊ ಹೋಗಿದ್ವಾಗ ಕಣ್ಣಿಂದ ಸೊ ಬ್ರೈನ್ ಸೊ ಡೈರೆಕ್ಟ್ಲಿ ಎಂಟರ್ಸ್ ಇಂಟು ದ ಬ್ರೈನ್ ಆ್ಯಂಡ್ ವಾಟ್ ಹ್ಯಾಪನ್ ಸೊ ಡೈರೆಕ್ಟ್ಲಿ ಇಟ್ ಮೆಲಟೋನಿನ್ ಏನು ಲೆವೆಲ್ಸ್ ಇರ್ತವೆ ಅದ ಅಲ್ಲ ಅದು ಕಡಿಮೆ ಮಾಡ್ತವೆ. ಸೊ ಅದು ನಾವು ಲೈಟ್ ಇದ್ದಾಗ ಆಲ್ರೆಡಿ ಹೇಳಿದ್ನಲ್ಲ, ಲೈಟ್ ಇದ್ದಾಗ ಮೆಲಟೋನಿನ್ ಲೆವೆಲ್ಸ್ ಕಡಿಮೆ ಇರ್ತವೆ. ನಾವು ಜಾಸ್ತಿ ಟೈಮ್ TV ನೋಡೋದು, ಗ್ಯಾಜೆಟ್ಸ್ ನೋಡೋದು, ಇಲ್ಲ ಸ್ಕ್ರೀನ್ ಏನೇನು ಏನಂತಾರೋ ಮೊಬೈಲ್ ನೋಡೋದು ಇದೆಲ್ಲ ನೋಡಿದ ಮೇಲೆ ಸೊ ಲೈಟ್ ಜಾಸ್ತಿ ಇದ್ದಾಗ ಮೆಲಟೋನಿನ್ ಲೆವೆಲ್ ಕಡಿಮೆನೇ ಇರುತ್ತೆ. ಸೊ ಆವಾಗ ಅವ್ರಿಗೆ ನಿದ್ದೆನೇ ಬರಲ್ಲ. ಸೊ ಇನ್ಸೋಮ್ನಿಯಾ ಅಂದರೆ ಏನು, ನಾವು ಮಲ್ಕೊಂತೀವಿ ಬಟ್ ಸಾಕಷ್ಟು ಟೈಮ್ ಮಲ್ಕೊಂಡಿದ್ದ ಮೇಲೆ ಕೂಡ ನಿದ್ದೆ ಬರಲ್ಲ. ಸೊ ಕೆಲವು ಜನಕ್ಕೆ ಮಲ್ಕೊಂಡಿದ್ದ ಮೇಲೆ ನಿದ್ದೆ ಬರುತ್ತೆ, ಬಟ್ ಇನ್ಸೋಮ್ನಿಯಾದವ್ರಿಗೆ ಏನಂದರೆ ನಾವು 9 o'clock ಮಲ್ಕೊಂಡಿದ್ರೆ 1 o'clock ಕೂಡ ನಿದ್ದೆ ಬರಲ್ಲ, ಅಷ್ಟು ಟೈಮ್ ತಗೊತಾರೆ ನಿದ್ದೆ ಬರೋಕ್ಕೆ. ಸೊ ಇದೆಲ್ಲ ಇನ್ಸೋಮ್ನಿಯಾ ಅಂತ ನಾವು ಕೇಳ್ಬೋದು. ಮತ್ತು ಇದಕ್ಕೆಲ್ಲ ಕಾರಣ ಮೆಲಟೋನಿನ್ ಕಡಿಮೆ ಇದ್ದಾಗನೇ ಆಗುತ್ತೆ. ಸೊ ಮೆಲಟೋನಿನ್ ಹೆಚ್ಚಾಗಬೇಕಂದ್ರೆ ಸ್ಲೀಪ್ ಹೈಜಿನ್ ಅಂತ ಒಂದು ಹೇಳ್ಬೋದು. ಸೊ ಅದು ಮುಂದೆ ನಾವು
0: ಖಂಡಿತ ಡಿಸ್ಕಸ್ ಮಾಡೋಣ. ಅಂತಹ ಸಂದರ್ಭಗಳಲ್ಲಿ ಗ್ಯಾಜೆಟ್ಗಳ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆನೂ ಒಂದು ಪ್ರಶ್ನೆ ಇದೆ. ಈಗ ಬಹಳ ಮುಖ್ಯವಾಗಿ ನಿದ್ರೆ ಬರದೇ ಇರೋಕೆ ಯಾವೆಲ್ಲ ಕಾರಣ ಇರಬಹುದು ಅದ್ರ ಬಗ್ಗೆ?
1: ಸೊ ನಿದ್ರೆ ಬರ್ತಾ ಇಲ್ಲ ಅಂದ್ರೆ ನಾವು ಫಿಸಿಕಲ್ ಕಾಸಸ್ ಹೇಳ್ಬೋದು. ಬರ್ತಾ ಇಲ್ಲ ನಿದ್ರೆ, ಅವರು ಬಹಳ ಸಾಕಷ್ಟು ಕಂಪ್ಲೇಂಟ್ಸ್ ಮಾಡ್ತಾ ಇದ್ರೆ ಬಹಳ ದಿನದಿಂದ ನಮ್ಗೆ ನಿದ್ರೆ ಬರ್ತಾ ಇಲ್ಲ, ಮೋರ್ ದೆನ್ 1 ಮಂತ್, 2 ಮಂತ್ಸ್, 3 ಮಂತ್ಸ್ ಇಂದ ನಮ್ಗೆ ನಿದ್ರೆ ಬರ್ತಾ ಇಲ್ಲ, 6 ಮಂತ್ಸ್ ಇಂದನೂ ನಿದ್ರೆ ಬರ್ತಾ ಇಲ್ಲ ಅಂತಾರೆ. ಕೆಲವು ಜನ 20 ವರ್ಷ ಅಂತ ಬರ್ತಾರೆ ಒಪಿಡಿಗೆ, 20 ವರ್ಷದಿಂದ ನಮ್ಗೆ ನಿದ್ರೆ ಬರ್ತಾ ಇಲ್ಲ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಆಯುರ್ವೇದದಲ್ಲಿ ನಿದ್ರೆ ಅಂತ ಒಂದು ಸಪರೇಟ್ ಚಾಪ್ಟರೇ ಹೇಳಿಬಿಡ್ತಾರೆ ಅದರಲ್ಲಿ. ಸೊ ನಾವು ಸುಖ ದುಃಖ, ಈವನ್ ವೃಷತ ಕ್ಲೀಬತ, ಜೀವನ ಮರಣ, ಸೊ ಇದೆಲ್ಲ ಡಿಪೆಂಡ್ಸ್ ಆನ್ ನಿದ್ರೆ ಅಂತ ಹೇಳ್ತಾರೆ. ಅಂದರೆ ಸುಖ ದುಃಖ, ಸುಖ ಅಂದರೆ ಆಯುರ್ವೇದದಲ್ಲಿ ಸ್ವಲ್ಪ ಹೆಲ್ದಿ ಲೈಫ್, ನೀವು ಹೆಲ್ದಿ ಇರಬೇಕಂದ್ರೆ ದಟ್ ಡಿಪೆಂಡ್ಸ್ ಆನ್ ನಿದ್ರೆ ಓನ್ಲಿ. ಬಟ್ ರೋಗ ದುಃಖತ ಅಂದರೆ ಆಯುರ್ವೇದದಲ್ಲಿ ರೋಗ ಸಿನಾನಿಮನ್. ಸೊ ನೀವು ಸ್ವಲ್ಪ ರೋಗ ಜಾಸ್ತಿ ಬರ್ತಾ ಇದೆ ಅಂದರೆ ಕೂಡ ನೀವು ಸ್ವಲ್ಪ ಸ್ಲೀಪ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತಲೇ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತಲೇ ಅರ್ಥ ಮಾಡ್ಕೋಬೋದು. ಸೊ ಆ ಥರನೇ ಈವನ್ ನೀವು ಚೆನ್ನಾಗಿರಬೇಕು, ಹೆಲ್ದಿ ಪರ್ಸನ್ ಆಗಿ ಹೆಲ್ದಿ ಬಿಲ್ಡ್ ಇರಬೇಕು ಅಂದರೆ ನಿದ್ದೆ ಬೇಕು. ಇಲ್ಲ ಕ್ಲೀಬತ ಅಂತಾರೆ, ಕ್ಲೀಬತ ಅಂದರೆ ಸೊ ಸ್ವಲ್ಪ ಎಮ್ಯಾಸಿಯೇಷನ್, ತೆಳ್ಳಗಿರ್ತಾರೆ. ಸೊ ತೆಳ್ಳಗ, ಭಾಳ ತೆಳ್ಳಗಿರ್ತಾರೆ. ಸೊ ಅಂದರೆ ಸರಿಯಾಗಿ ನ್ಯೂಟ್ರಿಷನ್ ಸಪ್ಲಿಮೆಂಟೇಷನ್ ಇರಲ್ಲ. ಸೊ ಅದರಲ್ಲಿ ಭಾಳ ತೆಳ್ಳಗಿರ್ತಾರೆ, ಅದಕ್ಕೂ ಕೂಡ ನಿದ್ರೆನೇ ಕಾರಣ. ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಿದರೆ ಡೈಜೆಷನ್ ಚೆನ್ನಾಗಾಗತ್ತೆ. ಸೊ ಅವ್ರಿಗೆ ಏನು ಆರೋಗ್ಯ ಸಮಸ್ಯೆಗಳು ಇರಲ್ಲ, ಸ್ವಲ್ಪ ಹೆಲ್ದಿ ಬಿಲ್ಟ್ ಇರುತ್ತೆ. ಬಟ್ ನಿದ್ದೆ ಇಲ್ಲಾಗ ಅವರು ಏನು ಊಟ ಮಾಡಿದ್ರು ಕೂಡ ಅದು ಡೈಜೆಸ್ಟ್ ಆಗಲ್ಲ, ಅದು ಮನೆಗೆ ಏನಂತ ಬಾಡಿಗೆ ಹತ್ತಲ್ಲ. ಸೊ ಅವರು ಭಾಳ ತೆಳ್ಳಗಾಗಿಬಿಡ್ತಾರೆ. ಸೊ ನಿದ್ರೆ ಭಾಳ ಇಂಪಾರ್ಟೆಂಟ್. ಎದಕ್ಕಂದರೆ ರೋಗಗಳು ಬರೋಕ್ಕೆ ನಿದ್ರೆನೇ ಇಂಪಾರ್ಟೆಂಟ್, ರೋಗ ಬರಬಾರ್ದಂದ್ರೆ ಕೂಡ ನಿದ್ರೆ ಇಂಪಾರ್ಟೆಂಟ್. ಅದಾಗ ಜೀವನ ಮರಣ, ನಾವು ಚೆನ್ನಾಗಿ ಲೈಫ್ ಲೀಡ್ ಮಾಡಬೇಕಂದ್ರೆ ನಿದ್ದೆ ಬೇಕು. ನಿದ್ರೆ ಕಡಿಮೆ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಇನ್ಸೋಮ್ನಿಯಾ ಕಂಡೀಷನ್ಸ್ ಏನಿರ್ತವೆ ಅಂದ್ರೆ ನಿದ್ದೆ ಕಡಿಮೆ ಮಾಡ್ಕೊತ ಹೋಗ್ತಾರಲ್ಲ ಅವ್ರು, ಸೊ ಅದರಲ್ಲಿ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ಸು ಜಾಸ್ತಿನೇ ಇರ್ತವೆ.
0: ಅಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಈಗ ತಾವು ಹೇಳಿದ್ರೆ ಒಬ್ಬರಿಗೆ 20 ವರ್ಷದಿಂದ ಬರ್ತಾ ಇಲ್ಲ ನಿದ್ರೆ ಅಂತ, ಆ ಒಂದು
1: ಕಾರಣ ಆಕ್ಚುಲಿ ಕಾರಣಗಳು ಹೇಳ್ಬೇಕಂದ್ರೆ ಸರ್ ಫಿಸಿಕಲ್ ಇರ್ತವೆ, ಅಂದ್ರೆ ಶಾರೀರಿಕ ಕಾಯಿಗಳು ಇರಬಹುದು, ಮಾನಸಿಕ ಕಾಯಿಗಳು ಇರ್ಬೋದು. ಅದರಲ್ಲಿ ಬಹಳ ಸ್ಟ್ರೆಸ್, ಈಗ ಸಾಫ್ಟ್ವೇರ್ ವರ್ಕರ್ಸ್ ಅದ ಶಿಫ್ಟ್ ಬೇರೆ ಇರ್ತದೆ, ಅವ್ರು ಬೆಳಗ್ಗೆ ಹೋಗ್ತಾರೆ, ಕೆಲವು ಜನ ನೈಟ್ ಹೋಗ್ತಾರೆ. ಅದರಿಂದ ಏನಾಗುತ್ತೆ, ಬಯೋಲಾಜಿಕಲ್ ಕ್ಲಾಕ್ ಒಂದಿರುತ್ತೆ, ಅದು ಡಿಸ್ಟರ್ಬ್ ಆಗಿಬಿಡ್ತದೆ. ಸೊ ಅದು ಒಂದು ಕಾರಣ ನಿದ್ದೆ ಬರಲ್ಲ. ಅಂಡ್ ಸ್ಟ್ರೆಸ್ ಇನ್ ದ ಫಾರ್ಮ್ ಆಫ್ ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಅಂತಾರೆ. ಸೊ ಎಮೋಷನಲ್ ಡಿಸ್ಟರ್ಬೆನ್ಸಸ್, ಅದ್ರ ಬಗ್ಗೆ ಕೂಡ ಸ್ವಲ್ಪ ನಿದ್ದೆ ಬರಲ್ಲ. ಇವರಿಗೆ ಹುಟ್ಟೋದಾಗಿಂದ ಇಲ್ಲ ಮಿಡಿಲ್ ವಯಸ್ಸಲ್ಲಿ ಆಫ್ಟರ್ ಮ್ಯಾರೇಜ್ ಏನೇನ ಶಾರೀರಿಕ ಕಾಯಿಗಳು, ಲೈಕ್ ನ್ಯೂರಲಾಜಿಕಲ್ ಇಶ್ಯೂಸ್, ನರಗಳ ಸಂಬಂಧಿತ ಪಾರ್ಕಿನ್ಸೋನಿಸಮ್ ಆ ಥರ ಇದ್ದಾಗ ಕೂಡ ನಿದ್ದೆ ಬರಲ್ಲ. ಇನ್ನೇನ ರೆಸ್ಪಿರೇಟರಿ ಇಶ್ಯೂಸ್ ಅಂತಾರೆ, ಅಂದರೆ ಶ್ವಾಸಕೋಶಗಳು, ಅದರಲ್ಲಿ ಒಂದು ಟ್ಯಾಬ್ಲೆಟ್ಸ್ ಹೇಳ್ತಾರೆ ಅದು ಥಿಯೋಫಿಲಿನ್ ಅಂತ, ಅದಕ್ಕೂ ಸೈಡ್ ಎಫೆಕ್ಟೇ ನಿದ್ರಾಲೇಮಿ. ಸೊ ಆ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋರು, ಇನ್ನು ಡ್ರಗ್ ಅಬ್ಯೂಸ್ ಅಂದರೆ ಆಲ್ಕೋಹಾಲ್ ತಗೊಂತಾರೆ, ಇಲ್ಲ ಟೊಬ್ಯಾಕೋ ಇಲ್ಲ ಅದರ್ ಡ್ರಗ್ಸ್ ಏನೇನು ತಗೊಂಡು ಅವ್ರಿಗೆ ನಿದ್ದೆ ಬರಲ್ಲ. ಅದು ಒಂದೇ ಅಲ್ಲ, ಏನೇನ ಓಲ್ಡ್ ಏಜ್ ಅಂದು ಒಂದು ಕಾರಣ ಇರ್ಬೋದು. ಬ್ರೈನ್ ಸ್ಟೆಮ್ ಅಂತಾರೆ, ಬ್ರೈನ್ ಸ್ಟೆಮ್ಮಲ್ಲಿ ಏನೇನ ಹೈಪೋಥಾಲಮಸ್ ಅಂತಾರೋ ಅದರಲ್ಲಿ ಏನನ್ನ ಪ್ರಾಬ್ಲಮ್ ಇದ್ದಾಗ ಕೂಡ ನಿದ್ದೆ ಬರಲ್ಲ. ಹಾರ್ಟ್ ಡಿಸೀಸಸ್, ಅವ್ರಿಗೆ ನಿದ್ದೆ ಬರಲ್ಲ. ರೆಸ್ಪಿರೇಟರಿ ಡಿಸೀಸಸ್ ಇದ್ದವ್ರಿಗೆ ನಿದ್ದೆ ಬರಲ್ಲ. ಅದು ಒಂದೇ ಅಲ್ಲ. ಆ್ಯಂಡ್ ರೊಮ್ಯಾಟಿಕ್ ಆರ್ಥ್ರೈಟಿಸ್ ಅಂತಾರೆ, ಅಂದರೆ ಜಾಯಿಂಟ್ ಪೇಯ್ನ್ಸ್, ಇದವ್ರಿಗೆ ಕೂಡ ನಿದ್ದೆ ಬರಲ್ಲ. ಆ್ಯಂಡ್ ಇದು ಬಿಟ್ಟು ಮತ್ತು ಮಾನಸಿಕ ಕಾಯಿಗಳು, ಪರ್ಟಿಕ್ಯುಲರ್ಲಿ ಆಂಗ್ಸೈಟಿ, ಡಿಪ್ರೆಷನ್. ಡಿಪ್ರೆಷನ್ನ ಮೇನ್ ಸಿಂಪ್ಟಮೇ ಇನ್ಸೋಮ್ನಿಯಾ, ಆ್ಯಂಡ್ ಇನ್ಸೋಮ್ನಿಯಾ ಮೇಲೆ ಇಷ್ಟು ಡಿಪ್ರೆಷನ್ ಆಲ್ಸೋ. ಸೊ ಇದು ವಯಸ್ಸು ವರ್ಷ ಇರುತ್ತೆ, ಇದು ಒಂದೇ ಅಲ್ಲ. ಈವನ್ ನವ ಡೇಸ್ ಗ್ಯಾಜೆಟ್ಸ್ ಮೇನ್ ಸ್ಕ್ರೀನ್ ಇಸ್ ಅ ಮೇನ್ ಪ್ರಾಬ್ಲಮ್ ಫಾರ್ ಇನ್ಸೋಮ್ನಿಯಾ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ರೇಣು ಧ್ವನಿ, ಇದು 90.4 FM ಕೆ ಎಲ್ ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮದ ವಿಷಯ ನಿದ್ರಾಹೀನತೆ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಕಾರ್ಯಕ್ರಮದಲ್ಲಿ ತಾವು ಹೇಳ್ತಾ ಇದ್ರಿ ಬಹಳಷ್ಟು ಕಾರಣಗಳು, ಅದರಲ್ಲಿ ಒಂದು ವಿಷಯ ಬಂದಿದೆ ಈಗ ಸ್ಲೀಪ್ ಆಪ್ನಿಯಾ, ಇನ್ಸೋಮ್ನಿಯಾ ಬಗ್ಗೆ ತಾವು ಹೇಳಿದ್ರಿ. ಸ್ಲೀಪ್ ಆಪ್ನಿಯಾ ಅಂದ್ರೇನು ಅದ್ರ ಬಗ್ಗೆ?
1: ಸ್ಲೀಪ್ ಆಪ್ನಿಯಾ ಅಂದ್ರೆ ಸರ್ ಅವರು ನಿದ್ದೆ ಮಾಡ್ತಾರೆ ಮತ್ತು ನಿದ್ರೆಯಲ್ಲಿ ಅವ್ರಿಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಕೆಲವು ಜನಕ್ಕೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ, ಬಟ್ ಅದು 5-10 ಮಿನಿಟ್ಸ್ ಅಲ್ಲಿ ನಾರ್ಮಲ್ ಆಗುತ್ತೆ. ಇಲ್ಲ ಕೆಲವು ಜನಕ್ಕೆ ಏನಂದ್ರೆ ಫುಲ್ ನೈಟ್ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಅದು ಒಂದ್ಸಲ ಅದು ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಾಗತ್ತೆ. ಅದು ರೆಸ್ಪಿರೇಟರಿ ಇಶ್ಯೂನ ಇಲ್ಲ ಬ್ರೈನ್ ರಿಲೇಟೆಡ್ ಇಶ್ಯೂಸ, ಅದು ಏನೇನು ರೆಸ್ಪಿರೇಟರಿ ಸೆಂಟ್ರಲ್ ಏನೇನು ಪ್ರಾಬ್ಲಮ್ ಇದಾವೆ, ಇಲ್ಲ ಹಾರ್ಟ್ ಇಶ್ಯೂಸ್ ಏನೇನಿದಾವ, ಅದೆಲ್ಲ ನೋಡಿಕೊಂಡು ಒಂದ್ಸಲ ಡಾಕ್ಟರ್ ಸಂಪ್ರದಿಸಿದೆ ಒಳ್ಳೆಯದು. ಏನಂದರೆ ಸೊ ಮಲ್ಕೋವಾಗ ಒಂದ್ಸಲ ನೈಸಲ್ ಬ್ಲಾಕೇಜ್ ಆಗಿಬಿಡ್ತದೆ, ಗಾಳಿ ಹೋಗಕ್ಕೆ ಬರೋಕ್ಕೆ ಸ್ವಲ್ಪ ತ್ರಾಸ ಇರುವಾಗ ಕೂಡ ಅವ್ರಿಗೆ ಸ್ಲೀಪ್ ಆ್ಯಪ್ನಿಯಾ ಅಂತ ಒಂದು ಡಿಸೀಸ್ ಬಂದೇ ಬರುತ್ತೆ. ಅಂದರೆ ಮೇನ್ ಅವ್ರಿಗೆ ಸಡನ್ ಆಗಿ ಒಂದು ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ.
0: ಅಂದರೆ ನಿದ್ರೆಯಲ್ಲಿ ಉಸಿರಾಡೋ ಸಮಸ್ಯೆ ಸ್ಲೀಪ್ ಆ್ಯಪ್ನಿಯಾ. ಓಕೆ, ಅಂತ ಸಂದರ್ಭದಲ್ಲಿ ಅದು ಯಾರಿಗೆ ಆಗುತ್ತೆ ಅದ್ರ ಬಗ್ಗೆ ತಿಳಿಸಬಹುದಾ?
1: ಅದು ಆಕ್ಚುಲಿ ಬಹಳ ಕಾರಣಗಳು ಇರ್ತಾವೆ ಸರ್, ಅದು ರೆಸ್ಪಿರೇಟರಿ ಇಶ್ಯೂಸ್ ಇರ್ತಾವೆ ಕೆಲವು ಜನಕ್ಕೆ, ಆಸ್ತಮಾ ಇದೆಲ್ಲ ಇರ್ತಾವಲ್ಲ, ಅವರು ಮಲ್ಕೊಳ್ಳುವಾಗ ಸ್ವಲ್ಪ ಉಸಿರಾಡಕ್ಕೆ ಮೂಗಲ್ಲಿ ಏನೇನ ಕಾಯಿಗಳು ಇರ್ತವೆ, ಏನ ಕಂಡಗಳು ಸ್ವಲ್ಪ ಎಡಿನಾಯ್ಡ್ಸ್ ಅಂತಾರೆ, ಅದರಲ್ಲಿ ಏನೇನು ಪ್ರಾಬ್ಲಮ್ ಇದ್ದಾಗ ಪರ್ಟಿಕ್ಯುಲರ್ಲಿ ಮೂಗು ಸಮಸ್ಯೆಗಳು, ಸೊ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಅದು ಒಂದೇ ಅಲ್ಲ, ರೆಸ್ಪಿರೇಟರಿ ಇಶ್ಯೂಸು, ಬ್ರೈನ್ ಇಶ್ಯೂಸ್ ಕೂಡ ಇರ್ಬೋದು. ಆ್ಯಂಡ್ ಭಾಳ ತಿಂತಾರೆ, ಸೊ ಊಟ ಆ್ಯಕ್ಚುಲಿ ಊಟ ಮಾಡಿ ಆಲ್ಮೋಸ್ಟ್ 2-3 hours ಗ್ಯಾಪ್ ಕೊಟ್ಟು ಆಮೇಲೆ ಮಲ್ಕೊಂಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಇದೆಲ್ಲ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಪ್ರೆಷರ್ ಆಗುತ್ತೆ, ಮತ್ತು ಅವ್ರಿಗೆ ಉಸಿರಾಡೋಕ್ಕೆ ಕೂಡ ತೊಂದರೆ ಆಗುತ್ತೆ. ಸೊ ಮಿನಿಮಮ್ ನಾವು 7-7:30-8 o'clock ಊಟದೆಲ್ಲ ಮುಗಿಸ್ಕೊಂಡು ಆಮೇಲೆ 10-10 hours ಮಲ್ಕೊಂಡಿದ್ರೆ ಒಳ್ಳೇದು. ಆ್ಯಕ್ಚುಲಿ ನಾವು ಊಟ ಏನು ಮಾಡ್ತೇವೆ ಅದೆಲ್ಲ ಡೈಜೆಸ್ಟ್ ಆದಮೇಲೆ ಮಲ್ಕೊಂಡಿದ್ರೆ ಒಂದೇ ಕಾರಣ ಅಲ್ಲ, ಭಾಳ ಸಾಕಷ್ಟು ರೋಗಗಳು ಕಡಿಮೆ ಆಗ್ತವೆ, ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಅಂಡ್ ಅಂತ ಸಂದರ್ಭದಲ್ಲಿ ಈಗ ಮುಖ್ಯವಾದ ವಿಷಯ, ಯಾರಿಗಾದ್ರೂ ಈಗ ಸ್ನೋರಿಂಗ್ ಗೊರಕೆ ಹೊಡೆಯೋ ಸಮಸ್ಯೆ ಇದೆ ಅಂದ್ರೆ, ಅವ್ರಿಗೆ ಏನಾದ್ರೂ ಗಂಭೀರ ಕಾಯಿಲೆ ಇದೆಯಾ, ಈ ಗೊರಕೆ ಹೊಡೆಯೋ ಸಮಸ್ಯೆಯಿಂದ ಹೇಗೆ ಹೊರಗೆ ಬರಬಹುದು? ವೈದ್ಯರಾದ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಗುರಗ ಅನ್ನೋದು ಅದು ಕಾಮನ್ ಸರ್, ಅದು ನೇಸಲ್ ಬ್ಲಾಕೇಜ್, ಅವ್ರಿಗೆ ಇಲ್ಲಿಂದ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ಸ್, ಥ್ರೋಟ್ ಅಲ್ಲಿ ಕೂಡ ಸ್ವಲ್ಪ ಬ್ಲಾಕೇಜ್, ಕಫ ಜಾಸ್ತಿ ಇರುತ್ತದೆ, ಆ ಕಂಡೀಷನ್ ಅಲ್ಲಿ ಗುರಕ ಬರುತ್ತೆ. ಅದೇನು ಬಹಳ ಸಮಸ್ಯೆ ಏನಿಲ್ಲ, ಬಟ್ ಕೆಲವು ಜನಕ್ಕೆ ಏನಂದ್ರೆ ಅದು ಬಗ್ಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ಅದರಿಂದ ಕೂಡ ಇನ್ಸೋಮ್ನಿಯಾ ಬರ್ಬೋದು. ಅಂಡ್ ಅವರಿಂದ ಕೂಡ ಬೇರೆಯವ್ರಿಗೆ ಕೂಡ ಇನ್ಸೋಮ್ನಿಯಾ ಬರುತ್ತೆ ಆ ಸೌಂಡ್ಗೆ, ಅದು ಬೇರೆ ವಿಷಯ. ಅಂಡ್ ಈಗ ಬಹಳ ಒಬೆಸಿಟಿ ಅಂತಾರಲ್ಲ, ಅವರು ಅವ್ರಿಗೆ ಕೂಡ ಬಹಳ ಕಫ ಇರುತ್ತೆ, ಸೊ ಕಫ ಇಸ್ ಅ ಮೇನ್ ಕಲ್ಪ್ರಿಟ್ ಫಾರ್ ದ ಗುರಕ ಅಂತಾರೆ ಆಯುರ್ವೇದಲ್ಲಿ. ಸೊ ಅದು ಕಡಿಮೆ ಆಗಬೇಕು ಅಂದರೆ ಸ್ವಲ್ಪ ನಿದ್ದೆ ಮಾಡೋಕ್ಕಂತ ಮುಂಚೆ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸಸ್ ಮಾಡ್ಕೋಬೇಕಾಗುತ್ತೆ, ವೆಯ್ಟ್ ರಿಡಕ್ಷನು ಆಗಬೇಕು. ಆ್ಯಂಡ್ ಊಟ ಕೂಡ ನಾನು ಹೇಳಿದ ಪ್ರಕಾರ ಸ್ವಲ್ಪ 2-3 hours ಮುಂಚೆ ಊಟ ಮಾಡಿ ಅದೆಲ್ಲ ಡೈಜೆಸ್ಟ್ ಆದಮೇಲೆ ಮಲ್ಕೊಂಡಿದ್ರು ಕೂಡ ಗುಡಕ ಅನ್ನೋದು ಕಡಿಮೆ ಆಗುತ್ತೆ. ಇದೇನು ದೊಡ್ಡ ಕಾಯಿಲೆ ಅಲ್ಲ, ಅದು ಕಡಿಮೆ ಆಗುತ್ತೆ, ಬಟ್ ವೆಯ್ಟ್ ರಿಡಕ್ಷನ್ ಇಸ್ ಮೇನ್ ಥಿಂಗ್.
0: ವೆಯ್ಟ್ ರಿಡಕ್ಷನ್ ಆಹಾರ ಸೇವನೆ ಜಲ್ದಿ ಮಾಡಬೇಕು,
1: ಲೈಫ್ ಸ್ಟೈಲ್ ಅದು ಮಾಡಿಫಿಕೇಶನ್ ಮಾಡ್ಕೋಬೇಕು, ಅಟ್ ಲೀಸ್ಟ್ ಎಕ್ಸಸೈಸಸ್ ಮಾಡ್ಕೋಬೇಕು. ಬಾಡಿ ಅಂತ ಯಾವಾಗಲೂ ಲೈಟ್ ಇರಬೇಕು, ಈಗ ಹೆವಿ ಆಗ್ತಾ ಇದೆ, ಸೊ ಅದು ಬಿಟ್ಟಿದ್ರೆ ಗುರಕ ಅನ್ನೋದು ನಾರ್ಮಲ್ ಆಗಿ ನಾವು ಟ್ರೀಟ್ ಮಾಡ್ಕೋಬೇಕು.
0: ವಿತ್ ರಿಸ್ಪೆಕ್ಟ್ ಟು ಸ್ನೋರಿಂಗ್ ಯಾರು ಮಾಡ್ತಾರೆ, ಅವ್ರು ಹೇಳ್ತಾರೆ ನಾವು ದಿನದಲ್ಲಿ ಬಹಳ ಪರಿಶ್ರಮ ಪಟ್ವಿ ಅಥವಾ ಹಾರ್ಡ್ ವರ್ಕ್ ಮಾಡಿದ್ವಿ, ಅದಕ್ಕೆ ರಾತ್ರಿ ಸ್ನೋರಿಂಗ್ ಆಗುತ್ತೆ. ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟ?
1: ಅದು ಹಂಗೇನಿಲ್ಲ ಸರ್, ನಿದ್ದೆ ಚೆನ್ನಾಗಿ ಬಂದಿದ್ರೆ ಆಕ್ಚುಲಿ 2 phases ಆಫ್ ಸ್ಲೀಪ್ ಅಂತಾರೆ, ಒಂದು REM ಸ್ಲೀಪ್ ಅಂತ, NREM ಸ್ಲೀಪ್ ಅಂದ್ರೆ ಟೋಟಲ್ ಇಫ್ ಯು ಲೈಕ್ 8 hours ಸ್ಲೀಪ್ ಅಲ್ಲಿ ಫಸ್ಟ್ ನಾವು NREM ಸ್ಲೀಪ್ ಅಂದ್ರೆ ನಾನ್ ರ್ಯಾಪಿಡ್ ಐಬಾಲ್ ಮೂಮೆಂಟ್ ಅಂತ. ಐಬಾಲ್ ಏನು ಅಂದ್ರೆ ಬಹಳ ಡೀಪ್ ಸ್ಲೀಪ್, ಸೊ ಡೀಪ್ ಸ್ಲೀಪ್ ಆಲ್ಮೋಸ್ಟ್ ನಾವು 8 hours ಸ್ಲೀಪ್ ಅಲ್ಲಿ 6 hours ನಾವು ಡೀಪ್ ಸ್ಲೀಪ್ ಇಲ್ಲೇ ಇರಬೇಕು. ಅಂಡ್ 2 hours REM ಸ್ಲೀಪ್ ಅಂದ್ರೆ ರ್ಯಾಪಿಡ್ ಐಬಾಲ್ ಸ್ಲೀಪ್ ಅಂದ್ರೆ ಅವಾಗ ಸ್ವಲ್ಪ ಡ್ರೀಮ್ಸ್ ಬರ್ತವೆ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡಲ್ಲ. ಅದು ನಾರ್ಮಲ್ ಸ್ಲೀಪ್ ಅಲ್ಲೇನೆ 2 phases ಇರ್ತವೆ, ನಾವು 8 hours ನಿದ್ದೆ ಮಾಡಿದ್ರೆ ಅದರಲ್ಲಿ 6 hours ಡೀಪ್ ಸ್ಲೀಪ್ ಮಾಡ್ತೀವಿ, 2 hours ನಾರ್ಮಲ್ ಸ್ಲೀಪ್ ಮಾಡ್ತೀವಿ, ಅದರಲ್ಲಿ ಡ್ರೀಮಿಂಗ್ ಸ್ಲೀಪ್ ಅಂತಾರೆ, ಡ್ರೀಮ್ಸ್ ಬರ್ತಾವೆ ಏನೇನ
0: ಬರ್ತಾವೆ.
1: ಬಟ್ ಇದು ನಾ ಹೇಳಿದ ಪ್ರಕಾರ ಯಾರು ಎಲ್ಲರಿಗೂ ಬರುತ್ತೆ, ನಾವು ಕೆಲಸ ಮಾಡಿದ್ರು ಕೂಡ ಮಾಡಿಲ್ಲ ಅಂದ್ರೂ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ, ಅದಕ್ಕೂ ಗುರಕ ಸಂಬಂಧ ಏನು ಇಲ್ಲ.
0: ಸೊ ಆಯುರ್ವೇದ ಏನು ಹೇಳುತ್ತೆ ವಿತ್ ರೆಸ್ಪೆಕ್ಟ್ ಟು ಸ್ನೋರಿಂಗ್ ಅಥವಾ ಗುರಕ?
1: ಆಯುರ್ವೇದ ಕಫ ಸಂಬಂಧ ವ್ಯಾಧಿ ಅಂತ ಹೇಳ್ತೀವಿ, ಸೊ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ರಿಡಕ್ಷನು ಅಂಡ್ ಸ್ವಲ್ಪ ಬೇಗ ಮಾಡಿ ಡೈಜೆಸ್ಟ್ ಆದ್ಮೇಲೆ ಮಲ್ಕೊಂಡಿದ್ರೆ ಕಫ ಕಡಿಮೆ ಆಗುತ್ತೆ, ಸೊ ಆಟೋಮೆಟಿಕಲಿ ಆ ಗುರಕ ಅನ್ನೋದು ಕಡಿಮೆ ಆಗುತ್ತೆ. ಅಂಡ್ ಬಿಸಿನೀರು ಕುಡಿಯೋಕೆ ಹೇಳ್ತೀವಿ ನೈಟ್, ಬಿಸಿನೀರು ಕುಡಿಯಬಹುದು.
0: ವೆರಿ ನೈಸ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಈಗ ನಿದ್ರಾಹೀನತೆ ಆಯಿತು, ಗೊರಕೆ ಅಥವಾ ಸ್ನೋರಿಂಗ್ ಬಗ್ಗೆ ಆಯಿತು, ಈಗ ಬಹಳ ಮುಖ್ಯವಾಗಿ ಚಿಂತೆ, ಆತಂಕ, ಒತ್ತಡ, ಸ್ಟ್ರೆಸ್ ಅಂಡ್ ಸ್ಲೀಪ್ ಡಿಸಾರ್ಡರ್, ಇದರ ಬಗ್ಗೆ ಸಂಬಂಧವೇನು ಅದ್ರ ಬಗ್ಗೆ?
1: ಎಸ್, ಸೊ ನಾವು ಸ್ಲೀಪ್ ಡಿಸಾರ್ಡರ್ಸ್ ತಗೊಳ್ಳೋಗ, ಸೊ ಸ್ಲೀಪ್ ಡಿಸಾರ್ಡರಲ್ಲಿ ಮೇನ್ ಇನ್ಸೋಮ್ನಿಯಾ ಬರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಕೈಂಡ್ಸ್ ಆಫ್ ಸೈಕಲಾಜಿಕಲ್ ಇಶ್ಯೂಸ್, ಇಟ್ ಮೇ ಬಿ ಆಂಗ್ಸೈಟಿ, ಸಿಜೋಫೀನಿಯಾ, ಡಿಪ್ರೆಷನ್, ಅದರಲ್ಲಿ ಮೇನ್ ಪೇಷಂಟ್ ಕಂಪ್ಲೇಂಟ್ ಮಾಡೋದು ಡಾಕ್ಟರ್ ನಮ್ಗೆ ನಿದ್ದೆ ಬರ್ತಾ ಇಲ್ಲ. ಬಟ್ ಅವರು ಯಾವಾಗಲೂ ಬ್ರೈನ್ ಏನೋ ಒಂದು ಚಿಂತೆ ಮಾಡ್ತಾರೆ, ಬ್ರೈನ್ ಯಾವಾಗಲೂ ಅವರು ಆಕ್ಟಿವ್ ಮಾಡ್ಬೇಕಂತಾನೆ ಇರ್ತಾರೆ. ಸೊ ಆಕ್ಟಿವ್ ಬ್ರೈನ್ ಯಾವಾಗಲೂ ಏನೋ ಚಿಂತೆ ಮಾಡ್ತಾ ಇರ್ತಾರೆ, ಥಾಟ್ಸ್ ಏನೋ ಬರ್ತಾ ಇರ್ತಾವೆ, ಸೊ ಅವಾಗಲೂ ಏನಾಗುತ್ತೆ ಅವ್ರ ಬ್ರೈನ್ ಯಾವಾಗಲೂ ಆಕ್ಟಿವ್ ಇರುತ್ತೆ. ಆಕ್ಟಿವ್ ಇದ್ದಾಗ ಮೆಲಟೋನಿನ್ ಸೆಕ್ರೇಷನ್ ಕಡಿಮೆ ಇರುತ್ತೆ. ಸೊ ಮೆಲಟೋನಿನ್ ಈಸ್ ಮೇನ್ ಹಾರ್ಮೋನ್ ಫಾರ್ ದ ಸ್ಲೀಪ್ ಇನಿಸಿಯೇಷನ್. ಸೊ ಅದು ಇರಲ್ಲ ಇವ್ರಿಗೆ, ಆಂಗ್ಸೈಟಿ ಪೀಪಲ್ ಇರ್ಬೋದು, ಡಿಪ್ರೆಷನ್, ಸಿಜೋಫೀನಿಯಾ, ಅದರ್ ಮೆಂಟಲ್ ಇಶ್ಯೂಸ್, ಸೊ ಅವರಲ್ಲಿ ಮೆಲಟೋನಿನ್ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಇದ್ದಾಗ ಅವ್ರಿಗೆ ನಿದ್ದೆ ಬರೋಕ್ಕೆ ಚಾನ್ಸಸ್ ಕಡಿಮೆನೇ ಇರ್ತಾವೆ. ಅದು ಒಂದು ಸ್ಟ್ರೆಸ್.
0: ಮಹಿಳೆಯರಿಗೆ ಅಥವಾ ಪುರುಷರಿಗೆ ಪೋಸ್ಟ್ 60 ಅವರ ನಿದ್ರೆ ಕಮ್ಮಿ ಆಗುತ್ತಾ, ಅದ್ರ ಬಗ್ಗೆ ಒಂದು?
1: ಅದು ವಯಸ್ಸು ಪ್ರಕಾರನೇ ಆಕ್ಚುಲಿ ಸ್ಲೀಪ್ ರಿಕ್ವೈರ್ಮೆಂಟ್ ಕಡಿಮೆನೇ ಇರುತ್ತೆ ಸರ್. ಅವರು 6 hours ಸ್ಲೀಪ್ ಸಾಕು. ಕೆಲವು ಜನ ಮಿನಿಮಮ್ 4 o'clock ಎದ್ದಾಡ್ಬಿಡ್ತಾರೆ. ಅದಕ್ಕೇನಂದ್ರೆ ವಯಸ್ಸು ಜಾಸ್ತಿ ಇದ್ದಾಗ ಮೆಲಟೋನಿನ್ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಇರ್ತಾವೆ. ಅದು ಪ್ರಕಾರನೇ ನಿದ್ದೆನೂ ಕಡಿಮೆನೇ ಇರುತ್ತೆ. ಅದು ವಯಸ್ಸು ಪ್ರಕಾರನೇ. ಆ್ಯಂಡ್ ಆಯುರ್ವೇದದಲ್ಲಿ ಕೂಡ ವಾತ ಪ್ರಧಾನ ಏಜ್ ಅದು. ಸೊ ಅದಕ್ಕೋಸ್ಕರ ವಾತ ಜಾಸ್ತಿ ಇದ್ದಾಗ ನಿದ್ದೆ ಬರಲ್ಲ.
0: ನಿದ್ದೆ ಬರೋದಿಲ್ಲ ಅನ್ನೋದು ಅದು ಸಮಸ್ಯೆಯಾಗಿ ಮುಂದೆ ಆಗೋದಿಲ್ಲ ಅಲ್ವಾ ವಯಸ್ಸಾದವರಿಗೆ? ಅದು ನಾರ್ಮಲ್.
1: ಅದು ನಾರ್ಮಲ್ ಆ ವಯಸ್ಸವ್ರಿಗೆ ಅದು ನಾರ್ಮಲ್. ಅದಕ್ಕೆ ಅದಕ್ಕೋಸ್ಕರ ನಾವು ರಿಸರ್ಚ್ ಸ್ಟಡಿ ತಗೊಳ್ಳೋಗ ಆ ಸ್ಟೇಜ್ ಪೀಪಲ್ ನಾವು ತಗೊಳ್ಳಲ್ಲ. ಇದಕ್ಕೆ ಅದು ಆಲ್ರೆಡಿ ಒಂದು ಫಿಕ್ಸ್ಡ್ ಡಿಸೀಸ್ ಅದರಲ್ಲಿ ಅವರಲ್ಲಿ.
0: ಇದು ಸೋಷಿಯಲ್ ಮೀಡಿಯಾ ಯುಗ, ಈಗ ಎಲ್ಲಾ ರೀತಿಯ ಒಂದು ವಿಡಿಯೋಸ್ಗಳನ್ನ ನಾವು ನೋಡ್ತೇವೆ. ಅಂತದ್ರಲ್ಲಿ ಒಳ್ಳೆ ನಿದ್ರೆ ಬರಲಿಕ್ಕೆ ಅಂತ ಕೆಲವು ಮ್ಯೂಸಿಕ್ ವೈಟ್ ನಾಯ್ಸ್ ಅಂತ ಕೇಳಿಸ್ತಾರೆ, ಅಥವಾ ಕೆಲವೊಬ್ರು ಗೊತ್ತಾಯ್ತಲ್ಲ ಇಂಟರ್ನೆಟ್ ಮುಖಾಂತರ ಇದನ್ನ ಕೇಳಿ ಉತ್ತಮ ನಿದ್ರೆ ಬರುತ್ತೆ. ವೈದ್ಯರಾದ ನೀವು, ಆಯುರ್ವೇದದ ಪ್ರಕಾರ ಇದು ಕರೆಕ್ಟ್ ಆ ಏನು ವೈಟ್ ನಾಯ್ಸ್ ಅಂತ ಏನು, ಆ ನದಿಯ ಸೌಂಡು, ಮಳೆಯ ನೀರಿನ ಸೌಂಡ್, ವಿಲ್ ದಟ್ ಎಫೆಕ್ಟ್?
1: ಮ್ಯೂಸಿಕ್ ಥೆರಪಿ ಅಂತ ಒಂದು ಆಯುರ್ವೇದದಲ್ಲಿ ಕೂಡ ಹೇಳಿದ್ದಾರೆ.
0: ಓ ಇದೆಯಾ?
1: ಇದೆ. ಸೊ ಅದು ಪ್ರಕಾರ ಸ್ವಲ್ಪ ಕೆಲವು ರಾಗಗಳು ಅದರಲ್ಲಿ ನಾವು ತಗೋಬಹುದು. ಹಿಂದೋಳ ರಾಗ, ಕಲ್ಯಾಣಿ ರಾಗ ಅಂಡ್ ಭೋಪಾಳ, ಇವೆಲ್ಲ ಭೈರವಿ. ಈ ರಾಗಸ್ ನಾವು ಕೇಳಿದೆ ಮುರಳಿ ಅಂತಾರಲ್ಲ ಅದರಲ್ಲಿ ಕೂಡ. ಸೊ ಆ ರಾಗಗಳು ಕೇಳಿದರೆ ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಕೂಡ ಮ್ಯೂಸಿಕ್ ಥೆರಪಿ ಇದೆ. ಸೊ ಒಂದು ರಿಕ್ರಿಯೇಷನಲ್ ಆಕ್ಟಿವಿಟಿ ನಾವು ನಮ್ಮ ಕಾಲೇಜಲ್ಲಿ ಕೂಡ ಮಾಡ್ತೀವಿ. ಸೊ ದಿನ ಅಟ್ಲೀಸ್ಟ್ ನಾವು ಮಲ್ಕೋಕ್ಕಂತ ಮುಂಚೆ 2 hours ಮುಂಚೆನೆ ನಾವು ಗ್ಯಾಜೆಟ್ಸ್ ಅಂತ ಬಿಡಬೇಕು. ಆಕ್ಚುಲಿ ನಾವು ಸ್ಕ್ರೀನ್ ನೋಡೋದು ಬಿಡಬೇಕಾಗುತ್ತೆ. ಆ ಟೈಮಲ್ಲಿ ಪ್ಲೆಸೆಂಟ್ ಮ್ಯೂಸಿಕ್, ಸ್ಲೀಪ್ ಹೈಜಿನಲ್ಲಿ ಕೂಡ ಅದೇ ಹೇಳ್ತಾರೆ. ಸೊ ಫಸ್ಟ್ ನೀವು ನಿದ್ದೆ ಚೆನ್ನಾಗಿ ಬರಬೇಕಂದ್ರೆ ಲೈಟ್ಸ್ ಎಲ್ಲ ಆಫ್ ಮಾಡಬೇಕು. ಸೊ ಅದಕ್ಕಂತ ಮುಂಚೆ ಡೈಲಿ ರೊಟೀನ್, ಆ್ಯಕ್ಚುಲಿ ಬೆಳಗ್ಗೆ ಎದ್ದ ಮೇಲೆ ಸ್ವಲ್ಪ ಮೋಷನ್ ಆಗಿ ಹೋಗಿ ಬಂದ ಮೇಲೆ ಎಕ್ಸಸೈಸ್ ಮಾಡೋದು, ಡೀಪ್ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಮಾಡೋದು, ಆ್ಯಂಡ್ ಏನೇನ ಬುಕ್ಸ್ ಓದೋದು, ಆ್ಯಂಡ್ ಹೆಲ್ದಿ ಫುಡ್, ಮೆಲಟೋನಿನ್ ರಿಚ್ ಫುಡ್ ಅಂತಾರೆ. ಮೆಲಟೋನಿನ್ ರಿಚ್ ಫುಡ್ ಅಂದರೆ ಆಪ್ರಿಕಾಟ್ ಗೊತ್ತೈತಲ್ಲ ಸರ್, ಆಪ್ರಿಕಾಟ್, ಪಿಸ್ತಾ, ಮಶ್ರೂಮ್ಸ್, ಇವನ್ ಮಿಲ್ಕ್ ಕೂಡ. ಒಂದು ಗ್ಲಾಸ್ ಬೆಚ್ಚ ಇರ್ತಾವಲ್ಲ ಆ ಹಾಲು ತಗೊಳಕ್ಕೆ ಹೇಳ್ತಾರೆ, ಅದರಲ್ಲಿ ಟ್ರಿಪ್ಟೋಫ್ಯಾನ್ ಅಂತ ಒಂದು ಇರುತ್ತೆ. ಸೊ ಈವನ್ ಗಟ್ಟಿಂದ, ಸೊ ಸೆರಟೋನಿನ್ ಅಂದು ಒಂದು ಪ್ರಿಕರ್ಸರ್, ಸೆರಟೋನಿನ್ ಈಸ್ ಆಲ್ಸೋ ಒನ್ ಆಫ್ ಹಾರ್ಮೋನ್, ಅದು ಪ್ರಿಕರ್ಸರ್, ಅದರಿಂದಾನೇ ಮೆಲಟೋನಿನ್ ಸೆಕ್ರೀಟ್ ಆಗುತ್ತೆ. ಅದಕ್ಕೆ ಗಟ್ಟಲ್ಲಿ ಗಟ್ ಅಂತಾರಲ್ಲ, ನಾವು ಈ ಪಿಜ್ಜಾ ಬರ್ಗರ್ಸ್ ತಿಂತೀವಲ್ಲ, ಸೊ ಆವಾಗ ಏನಾಗುತ್ತೆ, ಬ್ಯಾಸಿಲ್ ಏನು ಹೆಲ್ದಿ ಬ್ಯಾಸಿಲ್ ಬ್ಯಾಕ್ಟೀರಿಯಾ ಇರ್ತವೆ, ಅದು ಕೂಡ ಹೆಲ್ದಿ ಬ್ಯಾಕ್ಟೀರಿಯಾ ಅಂತಾರೆ. ಆ ಬ್ಯಾಕ್ಟೀರಿಯಾ ಕಡಿಮೆ ಆಗಾಗ ಗಟ್ ಹೆಲ್ತ್ ನಾರ್ಮಲ್ ಇರಲ್ಲ. ಸೊ ಆ ಟೈಮಲ್ಲಿ ಸೆರಟೋನಿನ್ ಅಂತ ಹಾರ್ಮೋನು ಪ್ರೊಡ್ಯೂಸ್ ಆಗಲ್ಲ. ಸೊ ಸೆರಟೋನಿನ್ ಚೆನ್ನಾಗಿಲ್ಲ ಅಂದ್ರೆ ಅದು ಮೆಲಟೋನಿನ್ ಪ್ರೊಡಕ್ಷನ್ ಹೆಲ್ಪ್ ಆಗಲ್ಲ, ಅಷ್ಟು ಮೆಲಟೋನಿನ್ ಇರಲ್ಲ. ಸೊ ಅದಕ್ಕೋಸ್ಕರ ಗಟ್ ಡಿಸೀಜಸ್ ಅಂದ್ರೆ, ಗಟ್ ಅಂದ್ರೆ ಅದು ಹೊಟ್ಟೆ ಡಿಸೀಸಸ್ ಅಲ್ಲಿ ಕೂಡ ನಿದ್ದೆ ಚೆನ್ನಾಗಿ ಬರಲ್ಲ. ಯಾಕಂದ್ರೆ ಅದರಲ್ಲಿ ಸೆರಟೋನಿನ್ ಅಷ್ಟು ಸೆಕ್ರೀಟ್ ಆಗಲ್ಲ. ಸೆರಟೋನಿನ್ ಇಲ್ಲ ಅಂದ್ರೆ ಮೆಲಟೋನಿನ್ ಇರಲ್ಲ. ಸೊ ಅದು ಪೀನಿಯಲ್ ಗ್ರ್ಯಾಂಡ್ ಇರುತ್ತಲ್ಲ, ಅದ್ರ ಮೇಲೆ ಕೆಲಸ ಮಾಡಿ ಮೆಲಟೋನಿನ್ ಸೆಕ್ರೀಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಊಟ ಮಾಡಿದ್ರು ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ.
0: ವೆರಿ ನೈಸ್. ಅಂತ ಸಂದರ್ಭದಲ್ಲಿ ತಾವು ಹೇಳಿದ್ರಿ ತಮ್ಮ ಕಾಲೇಜಿನಲ್ಲಿ ಅಂದ್ರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯಲ್ಲಿ ಇನ್ನು ರೆಕ್ರಿಯೇಷನಲ್ ಆಕ್ಟಿವಿಟಿ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ವಿತ್ ರೆಸ್ಪೆಕ್ಟ್ ಟು ನಿದ್ರೆನಾ,
1: ನಿದ್ದೆ ಆಲ್ ಮಾನಸಿಕ ವ್ಯಾಧಿ ಬಗ್ಗೆ ನಾವು
0: ಫ್ರೀನಾ?
1: ಫ್ರೀ ಸರ್.
0: ಯಾವಾಗಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಎವ್ರಿ ಫ್ರೈಡೆ ನಾವು ಮಾಡ್ತೀವಿ.
0: ಎವ್ರಿ ಫ್ರೈಡೆ
1: ನಾನು ಒಂದು ಗೆಸ್ಟ್ ಅನ್ನು ಕರಿತೀನಿ, ಅಂದ್ರೆ ಇಸ್ಕಾನ್ ಟೆಂಪಲ್ ಇಂದ, ಇಲ್ಲಾಂದ್ರೆ ಒಂದು ಆರ್ಟಿಸ್ಟ್, ಮ್ಯೂಸಿಷಿಯನ್, ಏನೇ ತಬಲಾ ಇದು ಮಾಡ್ತಾರಲ್ಲ ಅವ್ರನ್ನ, ಯಾರನ್ನ ಒಬ್ಬನಿಗೆ ಕಳಿಸಿ ಒಂದು ಸ್ವಲ್ಪ ಟಾಕ್ ಕೊಟ್ಟಿಸ್ತೀನಿ. ಇಲ್ಲ ಆದ್ಮೇಲೆ ಏನಾಗುತ್ತೆ, ಸ್ವಲ್ಪ ಡ್ರಾಯಿಂಗ್, ಪೇಂಟಿಂಗ್ ಮಾಡಿಸ್ತೀನಿ. ಪೇಷಂಟ್ಸ್ IPD ಪೇಷಂಟ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಕರೆಸು ನಾವು ಒಂದು ರೂಮಲ್ಲಿ ಕುಂದಿರಿಸಿ ಪೇಷಂಟ್ನೇ ನಾವು ಜಸ್ಟ್ ಹಾಟ ಅಂದರೆ ಸಾಂಗು ಹಾಡೋಕ್ಕೆ ಹೇಳ್ತೀವಿ. ಇಲ್ಲ ಅವ್ರೇನೇನ ಶೇರ್ ಮಾಡ್ಕೋಬೇಕಂದ್ರೆ ಅವರು ಅದು ಮಾಡ್ಕೋಬೋದು. ಡ್ಯಾನ್ಸ್ ಏನೇನು ಮಾಡ್ಬೇಕಂದ್ರೆ ಮಾಡ್ಕೋಬೋದು. ಸೊ ನಾವು ಒಂದು ಟೈಪ್ ಆಫ್ ಆಕ್ಟಿವಿಟೀಸ್ ಲೈಕ್ ಎಂಟರ್ಟೈನ್ಮೆಂಟ್.
0: ಪ್ರತಿ ಶುಕ್ರವಾರ ಉಚಿತವಾಗಿ
1: ಪ್ರತಿ ಶುಕ್ರವಾರ ನಾವು ಮಧ್ಯಾಹ್ನ 3 to 4 hours ತನಕ ನಾವು ಕಾಲೇಜ್ ಹಾಸ್ಪಿಟಲ್ ರೂಮ್ ಇರ್ತದೆ, ಅದರಲ್ಲಿ ಒಂದು ಸ್ಪೆಷಲಿ ರಿಕ್ರಿಯೇಷನಲ್ ಥೆರಪಿ.
0: ಹೌ ಇಸ್ ದಿ ಪಬ್ಲಿಕ್ಸ್?
1: ಪಬ್ಲಿಕ್ ನಾವು ಏನು ಇಲ್ಲಿ ತನಕ ನಾವು ಪಬ್ಲಿಕ್ ತಂದಿಲ್ಲ ಸರ್, ಓನ್ಲಿ IPD ಪೇಷಂಟ್ಸ್ ಅಂಡ್ ನಮ್ಮ ಸ್ಟಾಫ್ ಬರ್ತಾರೆ. ಯಾರನ್ನ ಸ್ವಲ್ಪ ಫ್ರೀ ಇರ್ತಾರಲ್ಲ ಶೆಡ್ಯೂಲ್, ಆ ಸ್ಟಾಫ್ ಕೂಡ ಬಂದು ಅಟೆಂಡ್ ಆಗ್ತಾರೆ. ಅದರಲ್ಲಿ ಮ್ಯೂಸಿಕ್ ಥೆರಪಿ ಅಂದರೆ ಮ್ಯೂಸಿಕ್ ಕೇಳೋದು, ಇಲ್ಲ ಅಂದರೆ ಪೇಷಂಟ್ ಹಾಡ್ಬೋದು ಏನನ್ನ. ಅದು ಒಂದು ಡ್ರಾಯಿಂಗ್, ಕಲರಿಂಗ್, ರಂಗೋಲಿ ಥರ ಒಂದು, ಆ್ಯಂಡ್ ಬ್ರೈನ್ ಜಿಮ್. ಬ್ರೈನ್ ಜಿಮ್ ಅಂದರೆ ಸ್ವಲ್ಪ ಆಕ್ಟಿವಿಟೀಸ್ ಮಾಡಿಸ್ತೀವಿ, ಬ್ರೈನ್ ಸ್ವಲ್ಪ ಸರ್ಕ್ಯೂಟ್, ಬ್ರೈನಲ್ಲಿ ಸ್ವಲ್ಪ ಸರ್ಕ್ಯೂಟ್ಸ್ ಇರ್ತವೆ, ಅದು ಆ್ಯಕ್ಟಿವ್ ಮಾಡಬೇಕಂದ್ರೆ ಕೂಡ ನಾವು ಬ್ರೈನ್ ಜಿಮ್ ಅಂತಿದೆ. ಲೆಫ್ಟ್ ಹ್ಯಾಂಡ್ ರೈಟಿಂಗು, ಲೆಫ್ಟ್ ಹ್ಯಾಂಡ್ ಪೇಂಟಿಂಗು ಯಾವಾಗಲೂ ನಾವು ರೈಟ್ ಹ್ಯಾಂಡ್ ಜೊತೆ ಮಾಡ್ತೀವಿ, ಅಂದರೆ ಓನ್ಲಿ ಒನ್ ಬ್ರೈನೇ ಕೆಲಸ ಮಾಡುತ್ತೆ. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಪೇಷಂಟ್ಗೆ ಲೆಫ್ಟ್ ಹ್ಯಾಂಡ್ ಜೊತೆನೂ ಸ್ವಲ್ಪ ಆ ಕೆಲಸ ಮಾಡೋಕ್ಕೆ ಹೇಳ್ತೀವಿ, ಕೆಲವು ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ಸೊ ಎರಡೂ ಬ್ರೈನ್ಸ್ ಚೆನ್ನಾಗಿ ಕೆಲಸ ಮಾಡಿ ಅವರು ಸ್ವಲ್ಪ ಮಾನಸಿಕವಾಗಿ ಚೆನ್ನಾಗಿರೋಕೆ ನಾವು ರೀಕ್ರಿಯೇಷನಲ್ ಆ್ಯಕ್ಟಿವಿಟಿ ಅಂತ ನಮ್ಮ ಕಾಲೇಜಲ್ಲಿ ಮಾಡ್ತೀವಿ ಸರ್ ಪ್ರತಿ ಶುಕ್ರವಾರ.
0: ಈಗ ಬಹಳ ಮುಖ್ಯವಾಗಿ ಮಲಗುವ ಮುನ್ನ ಮೊಬೈಲನ್ನು ನೋಡುವುದರಿಂದ ಏನಾದರೂ ಕಾಯಿಲೆ ಬರ್ತಾ ಇದೆ, ಅದ್ರ ಬಗ್ಗೆ ನಾವು ನಿಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ, ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಾಹಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಡಾಕ್ಟರ್ ಮೇಡಮ್, ಮೊಬೈಲ್ ಅನ್ನ ಸ್ಕ್ರೋಲ್ ಮಾಡ್ತಾ ನಿದ್ರೆಗೆ ಹೋಗ್ಬಿಡ್ತೇವೆ, ಅದರಿಂದ ಏನಾದರೂ ಸಮಸ್ಯೆ ಆಗಿ ಮುಂದೆ ಬರುತ್ತಾ ಅದರ ಬಗ್ಗೆ ಸ್ವಲ್ಪ?
1: ಎಸ್ ಸರ್, ಏನಂದರೆ ಮೊಬೈಲ್ ನಾವು ಚಿಕ್ಕ ಮಕ್ಕಳೇ ಅಲ್ಲ, ಈವನ್ ದೊಡ್ಡವರು ಕೂಡ ರಾತ್ರಿ ಅಂತ ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಬ್ಲೂ ರೇಸ್ ಮೊಬೈಲಿಂದ, ಈವನ್ ಟಿವಿ ಕೂಡ ಹಾನಿಕಾರಕನೇ. ಸೊ ಅದರಿಂದ ಕೂಡ ಅಟ್ಲೀಸ್ಟ್ ಬ್ಲೂ ರೇಸ್, ಹೈ ಕಾನ್ಸಂಟ್ರೇಟೆಡ್ ಬ್ಲೂ ರೇಸ್ ಬರ್ತವೆ. ಅದು ಏನಾಗುತ್ತೆ, ಅದು ಪೀನಿಯಲ್ ಗ್ಲ್ಯಾಂಡ್ ಮೇಲೆ ಕೆಲಸ ಮಾಡಿ ಅದು ಮೆಲಟೋನಿನ್ ಸೆಕ್ರೀಷನ್, ಮೆಲಟೋನಿನ್ ಹಾರ್ಮೋನ್ ಸೆಕ್ರೀಷನ್ ಕಡಿಮೆ ಮಾಡ್ತವೆ. ಸೊ ಆವಾಗಲೂ ಏನಾಗುತ್ತೆ, ಅವ್ರಿಗೆ ನಿದ್ದೆ ಬರೋಕ್ಕೆ ಅಷ್ಟು ಬೇಗ ನಿದ್ದೆ ಬರೋಲ್ಲ. ಸೊ ಅದು ಇನ್ಸೋಮ್ನಿಯಾಗ ನಾವು ಕನ್ಸಿಡರ್ ಮಾಡ್ತೀವಿ. ಅದು ಒಂದೇ ಅಲ್ಲ, ಭಾಳ ಗ್ಯಾಜೆಟ್ಸು ಯೂಸ್ ಮಾಡ್ತಾರಲ್ಲ, ಅದರಿಂದ ಬ್ರೈನ್ ಶ್ರಿಂಕೇಜ್ ಆಗುತ್ತೆ, ಬ್ರೈನ್ ಸೈಜು ಕೂಡ ಕಡಿಮೆ ಆಗುತ್ತೆ, ಆ್ಯಂಡ್ ಒನ್ ಕೈಂಡ್ ಆಫ್ ಆ್ಯಂಗ್ಸೈಟಿ ಡೆವಲಪ್ ಆಗುತ್ತೆ, ಮತ್ತು ನೋಡಬೇಕು ನೋಡಬೇಕು ಅಂತ ಒಂದು ಕೈಂಡ್ ಆಫ್ ಆ್ಯಂಗ್ಸೈಟಿ ಡೆವಲಪ್ ಆಗುತ್ತೆ. ನಿದ್ದೆ ಬರೋದು ಒಂದೇ ವಿಷಯ ಅಲ್ಲ, ಅದು ಭಾಳ ಮಾನಸಿಕ ಕಾಯಗಳು ಕೂಡ ಭಾಳ ಈ ಟೆಕ್ನಾಲಜಿಯಿಂದ ಬರ್ಬೋದು.
0: ಈಗ ಇನ್ನೊಂದು ಬಹಳ ಮುಖ್ಯವಾಗಿ ನಿದ್ರೆಯಲ್ಲಿ ನಡೆಯೋದು ಸ್ಲೀಪ್ ವಾಕಿಂಗ್ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸ್ಲೀಪ್ ವಾಕಿಂಗ್ ಅದು ಆಕ್ಚುಲಿ ನೀವು ಸ್ಲೀಪ್ ಡಿಸಾರ್ಡರ್ಸ್ ತಗೊಂಡಿದ್ರೆ ಟೂ ಕ್ಯಾಟಗರೀಸ್ ಇರ್ತವೆ, ಡಿಸ್ಸೋಮಿಯಾಸ್ ಆಸ್ ವೆಲ್ ಆಸ್ ಪ್ಯಾರಾಸೋಮಿಯಾಸ್ ಅಂತ. ಡಿಸ್ಸೋಮಿಯಾಸ್ ಅಲ್ಲಿ ಇನ್ಸೋಮಿಯಾ, ಹೈಪರ್ಸೋಮಿಯಾ. ಇನ್ಸೋಮಿಯಾ ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಾಗಬಹುದು, ಮಲ್ಕೊಂತಾರೆ ಬಟ್ ನಿದ್ದೆ ಬರೋದು ಟೈಮ್ ಸ್ವಲ್ಪ ತಗೊಂತಾರೆ, ನಿದ್ದೆ ಬೇಗ ಬರಲ್ಲ ಅವ್ರಿಗೆ. ಸ್ವಲ್ಪ ಹೊತ್ತು ಆದಮೇಲೆ ಒಂದು ಒಂದು ತಾಸು, ಒಂದೂವರೆ ತಾಸು, ಎರಡು ತಾಸು ಆದಮೇಲೆ ನಿದ್ದೆ ಬರುತ್ತೆ. ಸೊ ಮಲ್ಕೊಳಕ್ಕೆ ಹೋಗ್ತಾರೆ ಬಟ್ ನಿದ್ದೆ ಬರಲ್ಲ. ಸೊ ಅದು ಇನ್ಸೋಮ್ನಿಯಾ. ಬಟ್ ಹೈಪರ್ಸೋಮ್ನಿಯಾ ಅಂತಾರೆ, ಜಾಸ್ತಿ ನಿದ್ದೆ ಮಾಡ್ತಾರೆ ಅವರು. ಅದು ಒಂದು ನಾರ್ಕೋಲೆಪ್ಸಿಯಲ್ಲಿ ನಾವು ನೋಡ್ಬೋದು, ಅಂದರೆ ನೈಟ್ ಸ್ಲೀಪ್ ಅವ್ರಿಗೆ ಕಡಿಮೆ ಇರುತ್ತೆ, ನೈಟ್ ನಿದ್ದೆ ಮಾಡಲ್ಲ ಬಟ್ ಡೇ ಟೈಮಲ್ಲಿ ಅವ್ರಿಗೆ ನಿದ್ದೆ ಬರುತ್ತೆ. ಸೊ ಏನೋ ಜಲ್ದಿ ಆಗಿ ನಿದ್ದೆಯಲ್ಲಿ ಹೋಗ್ತಾರೆ, ಅದು ನಾರ್ಕೋಲೆಪ್ಸಿ ಅಂತ ಹೇಳ್ಬೋದು. ಬಟ್ ಪ್ಯಾರಾಸೋಮ್ನಿಯಾಸಲ್ಲಿ Stage 4 ಸ್ಲೀಪ್ ಡಿಸಾರ್ಡರ್ಸ್ ಅಂತ ಒಂದು ಇದ್ದಾವೆ, ಅದರಲ್ಲಿ ಭಾಳ ಸಾಕಷ್ಟು ರೋಗಗಳಿದ್ದಾವೆ. ಒಂದು ಸ್ಲೀಪ್ ವಾಕಿಂಗ್ ಇರ್ಬೋದು, ಆ್ಯಂಡ್ ಸ್ಲೀಪ್ ಟೆರರ್. ಸ್ಲೀಪ್ ವಾಕಿಂಗ್ ಅಂದರೆ ನಿದ್ದೆ, ಅವರು ಒಂದು ಟೈಪ್ ಆಫ್ ಆಟೋಮ್ಯಾಟಿಕಲಿ ಮೋಟಾರ್ ಆ್ಯಕ್ಟಿವಿಟೀಸ್ ಶುರು ಆಗ್ತವೆ ಅದರಲ್ಲಿ. ಸೊ ಒಂದು ತಾಸ ಮಲ್ಕೊಂತಾರೆ, ಒಂದೆರಡು ತಾಸು ಆದಮೇಲೆ ಅವರು ಆಟೋಮೆಟಿಕಲಿ ಎದ್ದಾಡಿ ಮತ್ತು ಅಲ್ಲಿ ಮಿನಿಮಮ್ 2-3 minutes ಮಿನಿಮಮ್. ಕೆಲವು ಜನ ಏನು ಮಾಡ್ತಾರೆ, ಮಿನಿಮಮ್ ಆಲ್ಮೋಸ್ಟ್ 1 hour ವಾಕಿಂಗ್ ಮಾಡ್ತಾರೆ. ಆ ಟೈಮಲ್ಲಿ ಅವರು ಗೊತ್ತಾಗಲ್ಲ ಅವ್ರಿಗೆ ಏನು ಮಾಡ್ತಾರಂತ, ಅದು ಒಂದು ಟೈಪ್ ಆಫ್ ಆಟಾನಮಸ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವಿಟಿ. ಸೊ ಅವರವರು ಹಾನಿ ಮಾಡ್ಕೊತಾರೆ, ಒಂದ್ಸಲ ಸ್ಲೀಪಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗ್ತವೆ, ಒಂದ್ಸಲ ಗಾಯ ಕೂಡ ಆಗ್ತವೆ, ಈ ಥರ ಸ್ವಲ್ಪ ಇಂಜುರಿ ಆಗಿರ್ಬೋದು. ಅದಕ್ಕೋಸ್ಕರ ಸ್ಲೀಪ್ ವಾಕ್ ಅನ್ನೋದು ಒಂದು ಕೈಂಡ್ ಆಫ್ Stage 4 ಸ್ಲೀಪ್ ಡಿಸಾರ್ಡರ್. ಇದಕ್ಕೂ ಟ್ರೀಟ್ಮೆಂಟ್ಸ್ ಇದ್ದಾವೆ, ಬಟ್ ಅಷ್ಟು ಎಫೆಕ್ಟ್ ಆಗಿ ಕೆಲಸ ಮಾಡೋ ಟ್ರೀಟ್ಮೆಂಟ್ಸ್ ನಾನು ನೋಡಿಲ್ಲ.
0: ಈಗ ಬಹಳ ಮುಖ್ಯವಾಗಿ ನಾನು ನಿಮಗೆ ಇಂಟರ್ವ್ಯೂಗಿಂತ ಮುಂಚೆನೂ ಕೇಳಿದೆ, ಪರಿಚಯದವರು ಒಬ್ಬರು ಇದ್ದಾರೆ, ಮೆಲಟೋನಿನ್ ಸಪ್ಲಿಮೆಂಟ್ ತಗೋತೇನೆ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈಗ ಬಹಳ ಸುಲಭವಾಗಿ ಸಿಗುತ್ತೆ ವಿತ್ ರೆಸ್ಪೆಕ್ಟ್ ಟು ಹೆಸರು ನೋಡಿ ಮೆಲಟೋನಿನ್, ಇಲ್ಲ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಪ್ರಿಸ್ಕ್ರಿಪ್ಷನ್ ಬೇಸ್ಡ್ ಸ್ಲೀಪ್ ಪಿಲ್ಸ್ ಇತ್ತು. ವೈದ್ಯರಾದ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಮೆಲಟೋನಿನ್ ಸಪ್ಲಿಮೆಂಟ್ಸ್? ಬಹಳ ಸುಲಭವಾಗಿ ಸಿಕ್ಕಿದೆ, ಇದು ಏನಾದರೂ ಸಮಸ್ಯೆ ತಗೊಂಡ್ ಬರುತ್ತಾ ಅದ್ರ ಬಗ್ಗೆ?
1: ಸೊ ಮೆಲಟೋನಿನ್ ಸಪ್ಲಿಮೆಂಟ್ಸ್ ನಮ್ದು ಆಯುರ್ವೇದ ಫೀಲ್ಡಲ್ಲಿ, ಆಯುರ್ವೇದಲ್ಲಿ ಕೂಡ ಸ್ಲೀಪ್ ಇಂಡ್ಯೂಸ್ಡ್ ಟ್ಯಾಬ್ಲೆಟ್ಸ್ ಇದ್ದಾವೆ, ಸ್ಲೀಪ್ ಇನಿಷಿಯೇಟಿವ್ ಟ್ಯಾಬ್ಲೆಟ್ಸ್ ಇದ್ದಾವೆ. ಆ್ಯಂಡ್ ಮೈನ್ ನಮ್ಮ ಆಯುರ್ವೇದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಟ್ಯಾಬ್ಲೆಟ್ಸ್ ಮಾನಸ ಮಿತ್ರ ವಟಕ ಇರ್ಬೋದು, ಭ್ರಾಮಿ, ಸರಸ್ವತಿ, ವಚ, ಇವೆಲ್ಲ ಜಟಾಮಾನ್ಸಿ, ಈ ಮೆಡಿಸಿನ್ಸ್ ಎಲ್ಲ ಸ್ಲೀಪ್ ಇನಿಷಿಯೇಟಿವ್ ಕೆಲಸ ಮಾಡ್ತಾವೆ. ಆ್ಯಂಡ್ ಬಯೋಲಾಜಿಕಲ್ ಕ್ಲಾಕ್ ಆರ್ ಸರ್ಕ್ಯಾಡಿಯನ್ ರಿದಮ್ ಅಂತ ಏನೇ ಹೇಳ್ತೇವಲ್ಲ, ಅದೆಲ್ಲ ನಾರ್ಮಲ್ ಮಾಡೋಕ್ಕೆ ನಮ್ಮ ಮೆಡಿಸಿನ್ಸ್ ಭಾಳ ಯೂಸ್ ಮಾಡ್ಬೋದು, ಭಾಳ ಕೆಲಸ ಕೂಡ ಮಾಡ್ತವೆ, ರಿಸರ್ಚ್ ವರ್ಕ್ಸ್ ಕೂಡ ಆಗಿದ್ದಾವೆ. ಬಟ್ ಮಾಡರ್ನ್ ಸೈಡ್ ನೀವು ತಗೊಂಡಿದ್ರೆ ಮೆಲಟೋನಿನ್ ಸಪ್ಲಿಮೆಂಟ್ಸ್ ಅಂತ ಒಂದು ನಾರ್ಮಲ್ ಆಗಿ ಎಲ್ಲಿ ಶಾಪಲ್ಲಿ ಕೂಡ ತಗೊಂಡು ಮತ್ತೆ ಯೂಸ್ ಮಾಡ್ತಾ ಇದ್ರಿ ನಾವೇ ದೇಸ್ ಈ ಜನರೇಷನ್, ಅದರಲ್ಲಿ ಭಾಳ ಸೈಡ್ ಎಫೆಕ್ಟ್ಸ್ ಕೂಡ ಇದ್ದಾವೆ. ಸೈಡ್ ಎಫೆಕ್ಟ್ಸ್ ಆ್ಯಕ್ಚುಲಿ ಏನೇ ಇರ್ಬೋದು, ಹೆಡೇಕ್ ಬರುತ್ತೆ, ನಾಜಿಯಾ, ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಆ್ಯಂಡ್ ಅದು ಒಂದೇ ಅಲ್ಲ, ಅವರು ಎಡಿಕ್ಟ್ ಆಗ್ತಾರೆ ಫಸ್ಟ್, ಅದು ಎಡಿಕ್ಷನ್ ತರ ಆಗ್ಬಿಡ್ತದೆ. ಎಡಿಕ್ಟ್ ಆಗಿದ್ಮೇಲೆ ಏನಾಗುತ್ತೆ, ಆ ಟ್ಯಾಬ್ಲೆಟ್ ತಗೊಂಡ ಮೇಲೇನೆ ಮತ್ತೆ ನಿದ್ದೆ ಬರುತ್ತೆ, ಅದು ಬಿಟ್ಟಿದ್ರೆ ಮತ್ತೆ ನಿದ್ದೆ ಬರಲ್ಲ. ಅದು ಒಂದೇ ಅಲ್ಲ, ಅದರ್ ಸೈಕಲಾಜಿಕಲ್ ಲೈಕ್ ಆಂಗ್ಸೈಟಿ, ಡಿಪ್ರೆಷನ್, ಆ ಕೈಂಡ್ ಆಫ್ ಸೈಕಲಾಜಿಕಲ್ ಇಶ್ಯೂಸ್ ಕೂಡ ಡೆವಲಪ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿನೇ ಇದಾವೆ.
0: ಸ್ಲೀಪ್ ಹೈಜೀನ್ ಬಗ್ಗೆ ತಾವು ಆರಂಭದಲ್ಲಿ ಹೇಳಿದ್ರಿ, ಈಗ ಇನ್ನೂ ವಿವರವಾಗಿ ನಮ್ಮ ಕೇಳುಗರಿಗೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ, ಮಲಗೋಕಿತ ಮುಂಚೆ ಯಾವೆಲ್ಲ ವಿಷಯಗಳನ್ನು ಪಾಲಿಸಬೇಕು?
1: ಸೊ ಸ್ಲೀಪ್ ಹೈಜೀನ್ ನಾವು ಮಾಡಬೇಕಂದ್ರೆ ಸ್ವಲ್ಪ ಇದು ನೈಟ್ ಮಾಡೇ ಕೆಲಸ ಅಲ್ಲ. ಸೊ ಬೆಳಗ್ಗೆ ಎದ್ದಿದ ಮೇಲೆ ಸ್ವಲ್ಪ ಬೆಳಗ್ಗೆ ಒಂದು 10-40 ಮಿನಿಟ್ಸ್ ಫಿಸಿಕಲ್ ಎಕ್ಸಸೈಸ್ ಬೇಕೇ ಬೇಕಾಗತ್ತೆ. ಈವನ್ ಸೇಮ್ ಟೈಮ್ ಕಂಟಿನ್ಯೂ ಆಗಿ ಈವ್ನಿಂಗ್ ಟೈಮ್ ಕೂಡ ನಾವು ಸ್ವಲ್ಪ

0: ತಗೊಂಡಿದ್ದರೆ ಎನಿ ಟೈಪ್ ಆಫ್ ಎನಿ ಲಿಕ್ವಿಡ್ಸ್ ದಟ್ ಈಸ್ ಆಲ್ಸೋ ಓಕೆ. ಸೊ ನೀರು ಜಾಸ್ತಿ ತಗೊಂಡಿದ್ರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಇನ್ನೊಂದು ಇದು ಕಾಫಿ, ಟೀ, ಈ ಕೆಫಿನ್ ಕಂಟೆಂಟ್ ಫುಡ್ಡು, ಕೋಕೋ ಕೋಲಾ ಡ್ರಿಂಕ್ಸ್ ಎಲ್ಲ ತಗೊಂಡಿದ್ದರೆ ಸೊ ಮೆಲಟಿನಿನ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ನಿದ್ದೆ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಅವಾಯ್ಡ್ ಮಾಡಿದರೆ ಸೊ ಕೆಫಿನ್ ಇಂಟೇಕ್ ಅವಾಯ್ಡ್ ಮಾಡಿದರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಇನ್ನೊಂದು ಆಲ್ಕೋಹಾಲ್, ಆಲ್ಕೋಹಾಲು ಅದರ್ ಡ್ರಗ್ ಅಬ್ಯೂಸಸ್ ಟೊಬ್ಯಾಕೋ ಇದು ಕೂಡ ಸ್ವಲ್ಪ ನಿದ್ದೆ ಮೇಲೆ ಪ್ರಭಾವ ತೋರಿಸ್ತದೆ. ಸೊ ಅದಕ್ಕೋಸ್ಕರ ಇವೆಲ್ಲ ಅವಾಯ್ಡ್ ಮಾಡಿದರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಗ್ಯಾಜೆಟ್ಸ್ ನಿದ್ದೆ ಮಾಡೋಕ್ಕೆ ಅಂತೆ ಅಟ್ಲೀಸ್ಟ್ 2 hours ಮುಂಚೆನೇ ಸೊ ಈ ಗ್ಯಾಜೆಟ್ಸ್ ಎಲ್ಲ ನಾವು ಬಿಟ್ಟು ಎಲ್ಲ ಲೈಟ್ಸ್ ರೂಮ್ ನಾವು ಎಲ್ಲಿ ಮಲ್ಕೊತೀವಲ್ಲ ಆ ರೂಮ್ಸಲ್ಲಿ ಸ್ವಲ್ಪ ಲೈಟಿಂಗ್ ಕಡಿಮೆ ಮಾಡಿಕೊಂಡಿದ್ರು ಕೂಡ ಮೆಲಟೋನಿನ್ ಹಾರ್ಮೋನ್ ಪ್ರೊಡಕ್ಷನ್ಗೆ ಜಾಸ್ತಿ ಕೆಲಸ ಹೆಲ್ಪ್ ಮಾಡುತ್ತದೆ. ಸೊ ಆಟೋಮೆಟಿಕಲಿ ನಿದ್ದೆ ಅಂತೂ ಬರುತ್ತದೆ. ಸೊ ಗ್ಯಾಜೆಟ್ಸ್ ವಿ ಶುಡ್ ಅವಾಯ್ಡ್. ಆ್ಯಂಡ್ ಇದು ಒಂದೇ ಅಲ್ಲ, ಸ್ವಲ್ಪ ಮ್ಯೂಸಿಕ್ ಥೆರಪಿ ಇಸ್ ಆಲ್ಸೋ ವರ್ಕ್ಸ್ ಲಾಟ್ ಫಾರ್ ಇಂಡಿಷನ್ ಆರ್ ಇನಿಷಿಯೇಷನ್ ಆಫ್ ದಿ ಸ್ಲೀಪ್.
1: ಪತ್ರೆ ಶಹಾಪುರ ಬೆಳಗಾವಿಯಲ್ಲಿ ಈ ಸ್ಲೀಪ್ ಡಿಸಾರ್ಡರ್ಗಳಿಗೆ ಆಲ್ರೆಡಿ ನೀವು ಒಂದು ಹೇಳಿದ್ರಿ, ರೀಕ್ರಿಯೇಷನಲ್ ಆಕ್ಟಿವಿಟಿ ಮತ್ತಿನ್ನೆಲ್ಲ ಏನಿದೆ ಅದ್ರ ಬಗ್ಗೆ ಸ್ವಲ್ಪ.
0: ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಮಾನಸಿಕ ವಿಭಾಗ OPD ನಂಬರ್ 13 ಅಂತ ಇದೆ. ಸೊ ಅದರಲ್ಲಿ ಆಲ್ ಕೈಂಡ್ಸ್ ಆಫ್ ಮಾನಸಿಕ ವಿಕಾರಗಳು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಸೀರಿಯಸ್ ಎಸ್. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಮಧ್ಯಾಹ್ನ ನಿದ್ರೆ ಅನ್ನೋದು ಆಯುರ್ವೇದದಲ್ಲಿ ಹೇಳಿಲ್ಲ, ಎಕ್ಸೆಪ್ಟ್ ಗ್ರೀಷ್ಮ ಋತು. ಆ ಗ್ರೀಷ್ಮ ಋತು ಅಂದರೆ ಮೇನ್ ಮೇ ತಿಂಗಳ ಅಂತಾರಲ್ಲ, ಮೇ ಜೂನ್ ತಿಂಗಳ ಒಂದು 30 days ನಾವು ಮಾಡ್ಬೋದು. ಅದು ಬಿಟ್ಟು ಯಾವಾಗಲೂ ಕೂಡ ಮಧ್ಯಾಹ್ನ ನಿದ್ರೆ ಅವಾಯ್ಡ್
1: ಮಾಡಬೇಕು.
0: ನಾನ್ ವೆಜ್ ಫುಡ್ ತಿನ್ಬೋದು ಸರ್, ಅದು ಅದಕ್ಕೇನು ತೊಂದರೆ ಇಲ್ಲ. ಬಟ್ ಅದು ಕೂಡ ನಾ ಹೇಳಿದ್ರಲ್ಲ, ಅಟ್ಲೀಸ್ಟ್ ನಾವು ಏನು ಊಟ ಮಾಡ್ತಾ ಇದೀವಿ ಅದು ಮನಸ್ಸು ಇಟ್ಟಿನೋದು ಊಟ ಮಾಡಬೇಕಾಗತ್ತೆ ಅಷ್ಟೇ. ಆ್ಯಂಟಿ ಆಕ್ಸಿಡೆಂಟ್ ಫುಡ್ಸ್ ಅದರಲ್ಲಿ ಮೀಟ್ ಒನ್ ಆಫ್ ದ ಫುಡ್ ವಿಚ್ ಇಸ್ ರಿಚ್ ಆಫ್ ಆ್ಯಂಟಿ ಲೈಕ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ವಿಟಮಿನ್ B12 ರಿಚ್ ಫುಡ್ ದಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದ ಇಂಡಕ್ಷನ್ ಆಫ್ ದಿ ಸ್ಲೀಪ್.
1: ಸಮಸ್ಯೆ
0: ಆಗಲ್ಲ ಬಟ್ ಜಾಸ್ತಿ ಯಾವಾಗಲೂ ಅವಾಯ್ಡ್ ಮಾಡಬೇಕು.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಆ್ಯಂಡ್ ನಮಸ್ಕಾರ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ.
1: ಎಸ್. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್, ನಿದ್ರಾಹೀನತೆ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ.

ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: आपल्या बाळाला द्या ऐकण्याचा आनंद. जन्मजात बहिरेपणा असलेल्या लहान मुलांसाठी केलीज डॉक्टर प्रभाकर कोरे हॉस्पिटल आणि MRC घेऊन आले आहेत एक सुवर्ण संधी. मोफत क्वाक्लेअर इम्प्लांट शस्त्रक्रिया योजना. उत्तर कर्नाटकातील ही योजना राबवणारे केलीज डॉक्टर प्रभाकर कोरे हॉस्पिटल हे पहिले खासगी हॉस्पिटल आहे. आतापर्यंत 35 पेक्षा अधिक मुलांना या योजनेचा लाभ मिळालाय. याची पात्रता वय वर्ष 3 वर्षाखालील मुले, गंभीर ते अतिगंभीर श्रवण कमी असणं, हिअरिंग एड वापरूनही फायदा होत नसणं, शस्त्रक्रियेसाठी वैद्यकीय दृष्ट्या योग्य नसणं, अशी मुले याचा फायदा घेऊ शकतात. ही शस्त्रक्रिया केल्यानंतर तुमची ऐकण्याची क्षमता पुन्हा मिळणं, बोलण्याची व भाषेची प्रगती सुधारणं, शिक्षण व सामाजिक विकासात मदत, उज्ज्वल भविष्यासाठी नवी संधी. तेव्हा उशीर करू नका, लवकर उपचार म्हणजे उत्तम परिणाम. आजच भेट द्या केलीज डॉक्टर प्रभाकर कोरे हॉस्पिटल आणि MRC बेळगावी. ENT विभाग OBD नंबर 16 येते. आजच नोंदणी करा, मोफत तपासणीची संधी मिळवा.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2nd ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.